ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ನಮ್ಮೆಲ್ಲ ಕೇಳುಗರಿಗೆ ಬಸವರಾಜನ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಶನಿವಾರ, 2026 ಸೆಪ್ಟೆಂಬರ್ ತಿಂಗಳು 5ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಭಾದ್ರಪದ ಮಾಸದ 14ನೇ ದಿನ. ಈಗ ಸಮಯ 5:58:45. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ. ಕೆಳಗರೆ ಗಮನಿಸಿ, ಈ ಬೆಳಗ್ಗೆ 11:25 ನವದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಬಿತ್ತರವಾಗಲಿದೆ. ಈ ಬೆಳಗ್ಗೆ 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವಿರುತ್ತದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇನ್ನುಳಿದಂತೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ಪ್ರಸಾರವಾಗಲಿದೆ. ಹೊನ್ನಪ್ಪ ಕರೆಕನ್ಯಮ್ಮ ಅವರಿಂದ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ. 6:35 ದೇಶಭಕ್ತಿಗೀತೆ ನಾ ದಾಮೋದರ ಶೆಟ್ಟಿಯವರ ರಚನೆ ವೃಂದಗಾನದಲ್ಲಿ ಕೇಳಿಬಿರಿ. 6:40 ಜನಪದ ಗೀತೆಗಳಲ್ಲಿ ಆಲಿಸುವಿರಿ BK ಸುಮಿತ್ರ, JV ಅತ್ರಿ, ಪುತ್ತೂರು ನರಸಿಂಹನಾಯಕ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು. ಈ ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆರೋಗ್ಯಕ್ಕಾಗಿ ನಿದ್ದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ಆಲಿಸುವಿರಿ ವಚನ ಗಾಯನ ಕಾರ್ಯಕ್ರಮವನ್ನು. 9:30 ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

12:05 ವನಿತಾ ವಿಹಾರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮ, ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ. ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆರೋಗ್ಯ ವಿಜ್ಞಾನ ಮತ್ತು ಪೋಷಣಾ

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿದಿರಿ ಅಕ್ಕ ಮಹಾದೇವಿ ಅವರ ವಚನವನ್ನು ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ. ಭಕ್ತಿಗೀತೆಗಳ ಕಾರ್ಯಕ್ರಮ ಒಂದನ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಏನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನವನ್ನು ಆಲಿಸೋಣ.

ನಿರಾಕಾರನಾದ ದೇವನ ಸಾಕಾರ ರೂಪವೇ ಗುರು ಅಥವಾ ಶಿಕ್ಷಕನೆಂದು ನಂಬಿರುವ ಈ ನೆಲದಲ್ಲಿ ಸದಾ ಚಲನಶೀಲವಾದ ಈ ಲೋಕಜ್ಞಾನವನ್ನು ಧಾರೆ ಎರೆಯಲು ನಮಗೆಲ್ಲ ಒಬ್ಬೊಬ್ಬ ಶಿಕ್ಷಕ ಬೇಕೇ ಬೇಕು. ನಾವಿಂದು ಎಷ್ಟೇ ಯಾಂತ್ರಿಕವಾಗಿ ಮುಂದುವರೆದಿದ್ದರೂ ಪ್ರಜ್ಞಾವಂತ ಪ್ರಜೆಗಳನ್ನು ಕಾರ್ಖಾನೆಗಳಲ್ಲಿ ಸೃಷ್ಟಿಸಲು ಸಾಧ್ಯವಿಲ್ಲ. ಅವರು ಶ್ರೇಷ್ಠ ಶಿಕ್ಷಕರಿಂದಲೇ ತಯಾರಾಗಬೇಕಾಗುತ್ತದೆ. ಅಂತಹ ಗುರುತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿರುವುದರಿಂದ ಸಮಾಜದಲ್ಲಿ ಇಂದಿಗೂ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಲಾಗಿದೆ. ಇಂತಹ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಭಾರತದ ಜ್ಞಾನ ಪರಂಪರೆಯ ಆಗಸದಲ್ಲಿ ಧ್ರುವತಾರೆಯಂತೆ ಮಿನುಗಿದ ಶ್ರೇಷ್ಠ ಪ್ರಾಧ್ಯಾಪಕ, ಶಿಕ್ಷಣ ತಜ್ಞ, ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನಕ್ಕೇರಿದರೂ ಅವರ ಮನಸ್ಸಿನೊಳಗಿನ ಶಿಕ್ಷಕ ಎಂದಿಗೂ ನಿವೃತ್ತಿಯಾಗಿರಲಿಲ್ಲ. ಅಧಿಕಾರದ ಶಿಖರಕ್ಕೇರಿದ ವ್ಯಕ್ತಿ ತನ್ನ ಜನ್ಮದಿನದ ಗೌರವವನ್ನು ತನಗಾಗಿ ಸ್ವೀಕರಿಸದೆ ಅದನ್ನು ಶಿಕ್ಷಕ ಸಮುದಾಯದ ಪವಿತ್ರ ಸೇವಾ ಸಂಕಲ್ಪಕ್ಕೆ ಸಮರ್ಪಿಸಿರುವುದನ್ನು ನೋಡಿದಾಗ ಇದಕ್ಕಿಂತ ಶಿಕ್ಷಕ ವೃತ್ತಿಯ ಪಾವಿತ್ರ್ಯವನ್ನು ಸಾರುವ ಮತ್ತೊಂದು ದೊಡ್ಡ ಉದಾಹರಣೆ ಇರದು. ಅಷ್ಟಕ್ಕೂ ಈ ಶಿಕ್ಷಕರು ಭೌತಿಕವಾಗಿ ಏನನ್ನೂ ಸೃಷ್ಟಿಸದೇ ಇರಬಹುದು, ಆದರೆ ಅಕ್ಷರಗಳ ಅರಿವಿನೊಟ್ಟಿಗೆ ಒಂದು ಜಡ ಮನಸ್ಸಿನ ಒಳಹೊಕ್ಕು ಅಂತರಂಗ ಮತ್ತು ಬಹಿರಂಗಗಳೆರಡನ್ನೂ ಮುಖಾಮುಖಿಯಾಗಿಸುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೆರೆದುಕೊಳ್ಳುವಾಗ ಸಹಜವಾಗಿ ನಮ್ಮೊಳಗಿನ ಅಂತಃಶಕ್ತಿಯು ಜಾಗೃತಗೊಂಡು ನಾವು ತಿಳಿದಿರುವುದಕ್ಕಿಂತ ತಿಳಿಯದಿರುವುದು ಎಷ್ಟಿದೆ ಎಂಬುದರ ಆತ್ಮಜ್ಞಾನದ ಅರಿವು ಪ್ರಚುರಗೊಳ್ಳುತ್ತಾ ಹೋಗುತ್ತದೆ. ಆಗ ನೈಜ ಬದುಕಿನ ಗುರಿ ಉದ್ದೇಶಗಳು, ಸರಿ ತಪ್ಪುಗಳ ಮೌಲ್ಯ ನಿರ್ಣಯ, ಅಲ್ಪತೆಯಿಂದ ಪೂರ್ಣತೆ ಕಡೆಗೆ ಸಾಗುವ ಮಾರ್ಗಗಳು, ಹೀಗೆ ಒಂದು ಮಗು ಒಂದಿಷ್ಟು ಹೊಸ ಸಾಧ್ಯತೆಗಳೊಂದಿಗೆ ಈ ಲೋಕವನ್ನು ಎದುರುಗೊಳ್ಳಲು ಬೇಕಾಗುವ ಏನೆಲ್ಲ ಆತ್ಮಸ್ಥೈರ್ಯವನ್ನು ಶಿಕ್ಷಕರು ಕಟ್ಟಿಕೊಡುತ್ತಾ ಬಂದಿದ್ದಾರೆ. ಅವರು ಕಟ್ಟುವುದು ಕೇವಲ ಪಾಠದಲ್ಲಿನ ಅಕ್ಷರಗಳನ್ನಷ್ಟೇ ಅಲ್ಲ, ಬದುಕನ್ನು ಓದುವ ದೃಷ್ಟಿಯ ಜೊತೆಗೆ ಆ ಬದುಕಿನ ಪುಟಗಳಲ್ಲಿ ಎದುರಾಗುವ ಏಳು ಬೀಳುಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕೆಂಬ ವಿವೇಕವನ್ನೂ ಕೂಡ ಕರುಣಿಸುತ್ತಾರೆ. ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಯ ಕನಸಿನ ಹಿಂದೆ ಕಾಣದಂತೆ ನಿಂತಿರುವುದು ಒಬ್ಬ ಶಿಕ್ಷಕರ ತಾಳ್ಮೆ, ತ್ಯಾಗ, ಪ್ರೋತ್ಸಾಹ ಮತ್ತು ನಿರಂತರ ಪರಿಶ್ರಮ. ಆದರೆ ಇಷ್ಟೆಲ್ಲ ಮೌಲ್ಯವರ್ಧನೆಗೆ ಕಾರಣವಾಗುವ ಶಿಕ್ಷಕರ ಇಂದಿನ ಬದುಕು ಅನೇಕ ಬಗೆಯ ತಲ್ಲಣಗಳಿಂದ ಕೂಡಿರುವ ಪರಿಣಾಮದಿಂದ ಗುರು ಶಿಷ್ಯರ ನಡುವಿನ ಸಂಬಂಧ ಎಲೆಯ ಮೇಲೆ ಅಂಟಿಯೂ ಅಂಟದಂತಿರುವ ಮಂಜಿನ ಹನಿಯಂತಾಗಿರುವುದನ್ನು ನೋಡಿದಾಗ ಖೇದವೆನಿಸಿದ ಸಂಗತಿ ಅನಿಸುತ್ತದೆ. ಹಿಂದಿನಂತೆ ಇಂದಿನ ಮಕ್ಕಳನ್ನು ದಂಡಿಸುವಂತಿಲ್ಲ, ಬೈಯುವಂತಿಲ್ಲ, ಅನುತ್ತೀರ್ಣಗೊಳಿಸುವಂತೆಯೂ ಇಲ್ಲ. ಹೀಗೆ 16 ನಿಯಮಗಳ ಮಧ್ಯದಲ್ಲಿ ಶಿಕ್ಷಕ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರುವುದು ಒಂದೆಡೆಯಾದರೆ, ಇನ್ನು ಶಿಕ್ಷಕರು ಬೋಧಿಸುವ ಪಾಠ ಬೋಧನೆಯ ಬಹುತೇಕ ವಿಷಯ ವಸ್ತುಗಳು ಇಂಟರ್ನೆಟ್ನಲ್ಲೋ ಅಥವಾ ಇನ್ನಿತರ ಯಾವುದೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕೇ ಸಿಗುತ್ತವೆಂಬ ಉಡಾಪೆಯ ಮನೋಭಾವದಿಂದ ಬಹಳಷ್ಟು ಕಡೆ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಭಯ, ಭಕ್ತಿ, ಗೌರವವಿಲ್ಲದೆ ಶಿಕ್ಷಕರನ್ನು ಲಘುವಾಗಿ ಪರಿಗಣಿಸಿ ಮಾತನಾಡುವ, ಅವರಿಗೆ ಗೇಲಿ ಮಾಡಿ ಮುಜುಗರನ್ನುಂಟು ಮಾಡುವ ಮಕ್ಕಳ ಮನೋವೃತ್ತಿ ಹೆಚ್ಚುತ್ತಿರುವುದು ಮತ್ತೊಂದೆಡೆಯಾಗಿದ್ದು, ಇಂತಹ ಋಣಾತ್ಮಕ ಬಂಧನಗಳಿಂದ ಬಿಡಿಸಿಕೊಳ್ಳುವುದೇ ಇಂದಿನ ಶಿಕ್ಷಕ ಸಮುದಾಯಕ್ಕೆ ಇರುವ ಬಹುದೊಡ್ಡ ಸವಾಲಾಗಿದೆ. ಅಷ್ಟೇ ಅಲ್ಲದೆ ಇಂತಹ ಸನ್ನಿವೇಶಗಳು ಒಂದು ಸುಶಿಕ್ಷಿತ ಸಮಾಜದ ಕನಸಿಗೆ ಪೂರಕವಾಗುವ ಬದಲು ಮಾರಕವೆಂದೇ ಹೇಳಬಹುದು. ಏಕೆಂದರೆ ಒಂದು ರಾಷ್ಟ್ರದ ಮೌಲ್ಯ ಅಲ್ಲಿನ ಶಿಕ್ಷಕರ ಗುಣಮಟ್ಟದ ಮೇಲೆ ನಿರ್ಧರಿಸಲ್ಪಡುವುದರಿಂದ ಯಾವ ಸಮಾಜದಲ್ಲಿ ಶಿಕ್ಷಕರಿಗೆ ಗೌರವ, ಪ್ರೀತಿ, ಆಧಾರಗಳು ಇರುವುದಿಲ್ಲವೋ ಅಲ್ಲೆಲ್ಲ ಅಜ್ಞಾನ, ಅಂಧಕಾರ, ಮೌಢ್ಯತೆ, ಮೋಸ, ವಂಚನೆ, ಭ್ರಷ್ಟಾಚಾರ, ಅತ್ಯಾಚಾರಗಳಂತಹ ವಿಷ ಬೀಜಗಳು ಮೊಳಕೆ ಒಡೆದು ಇಡೀ ಸಮಾಜದ ತಳಹದಿಯನ್ನೇ ಅಲುಗಾಡಿಸುತ್ತವೆ ಎಂಬ ಕಹಿ ಸತ್ಯವನ್ನು ಅರ್ಥೈಸಿಕೊಳ್ಳುವುದು ಇಂದಿನ ಪ್ರಸ್ತುತ ಸಮಾಜದಲ್ಲಿನ ಮಕ್ಕಳ ಮತ್ತು ಪಾಲಕರ ಆದ್ಯ ಕರ್ತವ್ಯವಾಗಬೇಕಿದೆ. ಇಂತಹ ಸ್ಥಿತ್ಯಂತರದ ಕಾಲಘಟ್ಟದಲ್ಲಿ

0: ಕಲ್ಚರ್ಗಳಲ್ಲೂ ಅಜೀವ ಸ್ವಾಯತ್ತ ಕಲಿಕೆದಾರರನ್ನಾಗಿ ಮಾಡುವುದರ ಮೂಲಕ ಈ ಲೋಕದ ವಿಷಯ ವಾಸನೆಗಳ ಕಡೆಗೆ ನಮ್ಮ ಕಣ್ಣು ಮನಸ್ಸು ಹಾಯಿಸದಂತೆ ತಿದ್ದಿ ತೀಡಿ ಬುದ್ಧಿ ಹೇಳಿ ಜೀವನ ಸಾಧನೆಗಳ ಅನೇಕ ಮೆಟ್ಟಲುಗಳನ್ನು ಹತ್ತಲು ನಮಗೆಲ್ಲ ದಿವ್ಯಾನುಭವದ ರಸಾನುಭೂತಿಯನ್ನು ಉಣಬಡಿಸುತ್ತಿರುವ ಈ ನಾಡಿನ ಶಿಕ್ಷಕರನ್ನು ಸದಾ ಗೌರವಿಸಿದಾಗ ಮಾತ್ರ ಸ್ವಾಸ್ಥ್ಯ ಸಮಾಜದ ಬೆಳೆಯನ್ನು ಬೆಳೆಯಲು ಸಾಧ್ಯ.
1: ಇದುವರೆಗೆ ಹೊನ್ನಪ್ಪ ಕರೇಕನ್ನಮ್ಮ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆಯನ್ನು ಆಲಿಸೋಣ. ವೃಂದಗಾನದಲ್ಲಿ ರಚನಾಕಾರರು ನಾ ದಾಮೋದರ ಶೆಟ್ಟಿ.

ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ನಾ ದಾಮೋದರ ಶೆಟ್ಟಿ ಅವರ ರಚನೆಯಲ್ಲಿದ್ದ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿಯೇ ಆಲಿಸಿದಿರಿ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 6:40. ಇದೀಗ ಜನಪದ ಗೀತೆಗಳನ್ನು ಕೇಳೋಣ. BK ಸುಮಿತ್ರ, JV ಅತ್ರಿ, ಪುತ್ತೂರು ನರಸಿಂಹ ನಾಯಕ್ ಮತ್ತು ಸಂಗಡಿಗರಿಂದ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಆತ್ಮೀಯ ಶ್ರೋತೃ ಬಂಧುವರೆ ಗಮನಿಸಿ, ಈ ಬೆಳಗ್ಗೆ 11:25 ನವದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವ ಸಮಾರಂಭದ ನೇರ ಪ್ರಸಾರವಿರುತ್ತದೆ. ಈ ಬೆಳಗ್ಗೆ 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:02. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: वाचती धारा।
1: अथर मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुन।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: राघम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
5: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾ ಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಈಗ ವಾರ್ತೆಗಳ ವಿವರ. ರಾಜ್ಯದ ಜನತೆಯ ಸಮಸ್ಯೆಗಳನ್ನು ಅಹವಾಲುಗಳನ್ನು ಶೀಘ್ರ ಪರಿಹರಿಸಲು ನೂತನ ಪ್ರಜಾಸೇವಾ ಇಲಾಖೆ ರೂಪಿಸಲಾಗಿದ್ದು, ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಏಕಗವಾಕ್ಷಿ ಯೋಜನೆ ವ್ಯವಸ್ಥೆ ಮೂಲಕ ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದಿದ್ದಾರೆ. ಪ್ರಜಾಸೇವಾ ಆಂದೋಲನ ಸಭೆ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಆಯೋಜಿತವಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಧರ್ಮಸಿಂಗ್ ಪ್ರಜಾಸೇವೆ ಆಂದೋಲನದಲ್ಲಿ ಪಾಲ್ಗೊಂಡು ಜನತೆಯ ಅಹವಾಲು ಆಲಿಸಲಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಕಸಬಾ ಹೋಬಳಿಯ ನೆಹರೂ ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಪ್ರಜಾಸೇವಾ ಆಂದೋಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತೇಗದ ಸಿರಿ ಯೋಜನೆಯಡಿ ರಸ್ತೆ ಪಕ್ಕದ ಜಮೀನಿನಲ್ಲಿ ತೇಗದ ಸಸಿಗಳನ್ನು ನೆಟ್ಟು ರೈತರು ಆರೈಕೆ ಮಾಡಿ ಲಾಭದಲ್ಲಿ ರೈತರಿಗೆ 70% ಹಾಗೂ ಸರ್ಕಾರಕ್ಕೆ 30% ಹಂಚಿಕೆ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ 40% ಮಳೆ ಕೊರತೆಯಾಗಿದೆ. ದೇಶದಲ್ಲಿ 50 ವರ್ಷಗಳಲ್ಲೇ ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ ಎಂದರು. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದಾಗಿ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 56.50 ಕೋಟಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಪಿರಿಯಾಪಟ್ಟಣ ಸೇರಿದಂತೆ ರಾಜ್ಯದ 60 ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದರೂ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಬರಪೀಡಿತ ಎಂದು ಇನ್ನೂ ಕೇಂದ್ರ ಘೋಷಿಸಬೇಕಿದೆ ಎಂದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡದ ಕೇಂದ್ರ ಕಲಿಕಾ ರಂಗಮಂದಿರದಲ್ಲಿ ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಐಐಟಿ ಧಾರವಾಡದ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ.
1: ಕಳೆದ 3 ವರ್ಷದಿಂದ ಐಐಟಿ ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಭಾರತೀಯ ಜ್ಞಾನ ಪ್ರಣಾಳಿ ಆ ವಿಷಯದಲ್ಲಿ ಐಐಟಿ ಧಾರವಾಡದ ಅನ್ಯಾನ್ಯ ಅಧ್ಯಾಪಕರು ಅದರ ಜೊತೆಗೆ ತಮ್ಮನ್ನು ತಾವು ಜೋಡಿಸಿಕೊಂಡ್ರು. ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSO ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ NCA ನ್ಯಾಷನಲ್ ಕಲ್ಚರಲ್ ಅಪ್ರಿಸಿಯೇಷನ್ ಧಾರವಾಡದಲ್ಲೇ ಮೊದಲಿಂದನೂ ಕಲೆ ಮತ್ತು ಸಾಹಿತ್ಯ ಸಂಗೀತ ಪ್ರಿಯ ಅನ್ಯಾನ್ಯ ಕೌಶಲ್ಯಗಳ ಬಗ್ಗೆ ಒತ್ತು. ಪ್ರಿಯ ಗಾಯನ ಇರ್ಬೋದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರ್ಬೋದು, ಯೋಗ, ಕೇರಳದ ಮಾರ್ಷಲ್ ಆರ್ಟ್ಸ್ ಕಳರಿ ಪೈಟ್ ಇರ್ಬೋದು. ನಮ್ಮ ವಿದ್ಯಾರ್ಥಿಗಳು ಅವೊಕೇಶನ್ ಅಂದ್ರೆ ಅವರ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ, ಲೆಸ್ ಟೆನ್ಷನ್,

0: ಮೋರ್ ಅಟೆನ್ಷನ್. ಒತ್ತಡ ಮುಕ್ತ ಜೀವನ ಭಾರತೀಯ ಜ್ಞಾನ ಪ್ರಣಾಲಿ ಐಕೆಎಸ್ ದ ಕೃಷ್ಣತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಪ್ರಯತ್ನ ನಡೀತಾ ಇದೆ.
1: ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಾಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಭದ್ರಾ ಜಲಾಶಯದಿಂದ ಹರಿಸಲಾಗುವ ನೀರು ಶಾಖಾ ಕಾಲುವೆಯ ಮೂಲಕ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಮತ್ತು ಚಿತ್ರದುರ್ಗ ತಾಲೂಕುಗಳ ಮೂಲಕ ಗೋನೂರು ಕೆರೆ ತಲುಪಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶಿಕ್ಷಕರ ದಿನಾಚರಣೆ. ಭಾರತದ ರಾಷ್ಟ್ರಪತಿಯಾಗಿದ್ದ ಆದರ್ಶ ಶಿಕ್ಷಕ ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿಂದು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ವರ್ಷ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ 48 ಶಾಲಾ ಶಿಕ್ಷಕರನ್ನು ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಜ್ಯ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಇಂದು ಬೆಳಗ್ಗೆ 9:05 ರಾಜ್ಯದ 14 ಆಕಾಶವಾಣಿ ಕೇಂದ್ರಗಳ ಮೂಲಕ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಂದು ಸಂಜೆ 5:00 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. 2026-27 ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಸೇರಿದಂತೆ 20 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದಿಂದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಆರ್ಎಂಎಸ್ಎ ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ ನಾಯ್ಕ ಸೇರಿದಂತೆ 11 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಅಕ್ಷರಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಸವಿ ನೆನಪಿನಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಶಸ್ತಿ 25,000 ರೂಪಾಯಿ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರ ಒಳಗೊಂಡಿದೆ. ವಿಜಯಪುರ ಜಿಲ್ಲೆ ಕಣಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಹನುಮಂತ ಕಲ್ಲಪ್ಪ ಕಾತರಕಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನಗೆ 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಪ್ರಶಸ್ತಿ ನನಗೆ ಮತ್ತಷ್ಟು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತಾಗ್ತಾ ಇದೆ. ಅಂದ್ರೆ ಶಾಲೆಗೆ ಇಂಥ ಒಬ್ಬ ಒಳ್ಳೆ ಶಿಕ್ಷಕ ನಮ್ಮಲ್ಲಿದ್ದಾನೆ, ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕಳಿಸದೆ ನಮ್ಮ ಶಾಲೆಗೆ ಕಳಿಸುವ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ.
1: ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಭವನದಲ್ಲಿ ಇಂದು ಬೆಳಗ್ಗೆ 11:00 ಶಿಕ್ಷಣ ತಜ್ಞರ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾ ಡಿಸಿ ಪಾವಟೆ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟೀಯ ಮನ್ನಣೆ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿತವಾಗಿದೆ. ಶಿಕ್ಷಣದಾಚೆ ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನದೆಡೆಗೆ ವಿಷಯ ಕುರಿತು ಪದ್ಮಶ್ರೀ ಡಾ ಜಾನ್ ಎಬ್ನೇಜರ್ ಉಪನ್ಯಾಸ ನೀಡಲಿದ್ದಾರೆ. ಜೆಎಸ್ಎಸ್ ಕಾಲೇಜು ಗೋಕಾಕದ ನಿವೃತ್ತ ಪ್ರಾಚಾರ್ಯ ಡಾ ಆರ್ಎಚ್ ಗುಣಕಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2,300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಚಿಕ್ಕಜಾಲ ಬಳಿಯ ವಿದ್ಯಾನಗರದ ಶ್ರೀ ಜಯಪ್ರಕಾಶ್ ನಾರಾಯಣ್ ರಾಷ್ಟೀಯ ಯುವ ತರಬೇತಿ ಕೇಂದ್ರ ಹಾಗೂ ವಿದ್ಯಾನಗರ ಕ್ರೀಡಾಶಾಲೆಗೆ ಭೇಟಿ ನೀಡಿ ಸಚಿವರು ಪರಿಶೀಲಿಸಿದರು. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಕ್ರೀಡೆ ಮತ್ತು ಯುವ ಸಬಲೀಕರಣ ಎಂಬ ಇಲಾಖೆಯನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿದೆ. ರಾಷ್ಟೀಯ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಯೋಜನೆ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಹಾಗೂ ಅನುದಾನ ಒದಗಿಸುತ್ತಿದೆ ಎಂದು ಸಚಿವ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ KS ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನೀವು ಆಲಿಸುತ್ತಿರುವಿರಿ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನು ರಚನಾಕಾರರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿದಿರಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಸ್ನೇಹಿತರೆ, ಈ ಸಂಜೆ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನ್ ಕಾರ್ಯಕ್ರಮ ಇರುತ್ತದೆ. ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗಿಯಾಗಬಹುದು. ಈ ಸಂಜೆ 5:30 ಯುವವಾಣಿಯಲ್ಲಿ ಕರೆಂಟ್ ಅಫೈರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕೆಳಗರೆ ಗಮನಿಸಿ, ಈ ಸಂಜೆ 7:45, 9:15 ಹಾಗೂ 11:10 ಪಂದ್ಯದ ಕೊನೆಯವರೆಗೆ ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಲಿಸುವರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಮೊದಲಿಗೆ ಜಾಹೀರಾತುಗಳು, ನಂತರ 7:35.
2: ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM ರೈನ್ಬೋ 101.3 MHz

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ದೇಶಾದ್ಯಂತ ಶಿಕ್ಷಕರಿಗೆ ಶುಭ ಹಾರೈಸಿದ್ದಾರೆ. ಅವರು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಸಾಧಾರಣ ಶಿಕ್ಷಕರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಶಿಕ್ಷಕರು ತಮ್ಮ ಮಾರ್ಗದರ್ಶನದ ಮೂಲಕ ಪ್ರತಿಭೆಯನ್ನು ಪೋಷಿಸಿ ವ್ಯಕ್ತಿತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಮರ್ಪಿತ ಮತ್ತು ಸಾಮಾಜಿಕ ಕಳಕಳಿಯ ಮನೋಭಾವದ ಶಿಕ್ಷಕರು ವಿದ್ಯಾರ್ಥಿಗಳ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡಿ ಶ್ರೇಷ್ಠ ಗುರಿ ಸಾಧಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾಗಿದ್ದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಾಗೆ ಚಿಂತನೆಯನ್ನ ಉತ್ತೇಜಿಸಬೇಕು ಮತ್ತು ಮಕ್ಕಳಲ್ಲಿ ವಿಚಾರಣಾ ಮನೋಭಾವವನ್ನು ಬೆಳೆಸಬೇಕು. ಸಮರ್ಪಿತ ಕೊಡುಗೆಗಾಗಿ ಎಲ್ಲಾ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ರಾಷ್ಟಪತಿಗಳು ಶಿಕ್ಷಕರು ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬುದ್ಧ ಪೀಳಿಗೆಯನ್ನು ಪೋಷಿಸುವುದನ್ನು ಮುಂದುವರಿಸಬೇಕು ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯ್ಕೆಯಾದ 48 ಶಿಕ್ಷಕರು 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಬಂದಿದ್ದಾರೆ. ರಾಷ್ಟಪತಿಗಳು ಉನ್ನತ ಶಿಕ್ಷಣ ಸಂಸ್ಥೆ ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕ ಸದಸ್ಯರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026ರಲ್ಲಿ ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುತ್ತಾ ಗಮನಹರಿಸುವಂತಹ ರಾಷ್ಟೀಯ ಶೈಕ್ಷಣಿಕ ಸಭೆಯಾಗಿದೆ. ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ಸ್ ರಿಜಿಸ್ಟರ್ ಅನ್ನು ಸಹ ಉಪರಾಷ್ಟಪತಿಯವರು ಉದ್ಘಾಟನೆ ಮಾಡಲಿದ್ದಾರೆ. ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷವನ್ನು ಗುರುತಿಸುವಂತಹ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಚೆನ್ನೈನ ವಲ್ವರ್ ಕೊಟ್ಟಂನಲ್ಲಿ ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಭಾಗವಾಗಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಭಾರತದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯಲ್ಲಿ ಒಂದು ವಿಶಿಷ್ಟ ಕಲಿಕಾ ಕೇಂದ್ರವಾಗಿದೆ. 1926ರಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಲೋಪೋಪಕಾರಿ ಸರ್ ಶ್ರೀರಾಮ್ ಅವರು ಸ್ಥಾಪಿಸಿದಂತಹ ಈ ಕಾಲೇಜು ಕಳೆದ ಶತಮಾನದಲ್ಲಿ ವಿದ್ವಾಂಸರು, ವೃತ್ತಿಪರರು, ಆಡಳಿತಗಾರರು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಹಾಗೂ ರಾಷ್ಟ್ರ ನಿರ್ಮಾಪಕರ ಪೀಳಿಗೆಯನ್ನು ಪೋಷಿಸಿದೆ. ಶತಮಾನೋತ್ಸವ ಆಚರಣೆಗಳು ಶಿಕ್ಷಕರ ದಿನದಂದು ಹೊಂದಿಕೆಯಾಗುತ್ತವೆ. ಪೀಳಿಗೆಗಳನ್ನು ರೂಪಿಸುವಲ್ಲಿ ಮತ್ತು ಸಮಾಜದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರ ಕೊಡುಗೆಯನ್ನು ರಾಷ್ಟ್ರವು ಗೌರವಿಸುವುದರಿಂದ ಈ ಸಂದರ್ಭವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಆಚರಣೆ ಮಾಡಲಾಗುತ್ತದೆ. ಬೆಲ್ಜಿಯಂ ಭಾರತದೊಂದಿಗೆ ಕಡಲ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಎಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಹೇಳಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸಮುದ್ರ ಮತ್ತು ಬಂದರು ವಲಯದ ಪೂರ್ಣ ಬೆಲ್ಜಿಯಂ ನಿಯೋಗವು ಭಾರತಕ್ಕೆ ಭೇಟಿ ನೀಡಲಿದೆ ಎಂದು ಘೋಷಿಸಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಬೆಲ್ಜಿಯಂ ಉನ್ನತ ಮಟ್ಟದ ಚರ್ಚೆಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತ ವ್ಯಾಪಾರ ಒಪ್ಪಂದವು ಕಾರ್ಯತಂತ್ರದ ಮುಕ್ತತೆ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಜೊತೆಗೆ ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಅವು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿ ಮಾಡುವತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಭಾರತವು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಜೊತೆಗೆ ಕ್ರೀಡಾ ಸೌಲಭ್ಯ ಮತ್ತು ಸಲಕರಣೆಗಳ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ಗರಿಷ್ಠ ಸಂಖ್ಯೆಯ ಪದಕಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಒಲಿಂಪಿಕ್ಸ್, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ಪೊಲೀಸ್ ಕ್ರೀಡಾಕೂಟ ಮತ್ತು ಇತರ ಸ್ಪರ್ಧೆಗಳಲ್ಲಿ ಒಳಗೊಂಡಿರುವಂತಹ ಎಲ್ಲಾ ಕ್ರೀಡೆಗಳನ್ನು ಬಲಪಡಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಭೂತಾನ್, ಯುನೈಟೆಡ್ ಕಿಂಗ್ಡಮ್, ಚೀನಾ, ಬಾಂಗ್ಲಾದೇಶ, ಫ್ರಾನ್ಸ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ 19 ದೇಶಗಳ ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವ ಆಚರಿಸಲಿದ್ದು ಆ ಕಾರ್ಯಕ್ರಮವನ್ನು ಅಹಮದಾಬಾದ್ ಆಯೋಜನೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169 ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, 275 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಚೀನಾದಿಂದ ನೇಪಾಳಕ್ಕೆ 1907 ಭಾರತೀಯರು ಸುರಕ್ಷಿತವಾಗಿ ಗಡಿ ದಾಟಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರನ್ನು ವಿಮಾನಗಳ ಮೂಲಕ ತವರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದಲ್ಲಿ ಯಾವುದೇ ಭಾರತೀಯ ಪ್ರಯಾಣಿಕರು ಸಿಲುಕಿಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ನೇಪಾಳಕ್ಕೆ ಸುಮಾರು 95 ಟನ್ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ನೇಪಾಳ ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಭಾರತ ಮುಂದೆಯೂ ನೆರವು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೇಪಾಳ ಸರ್ಕಾರ ಕೋರಿರುವಂತಹ ಹೆಚ್ಚಿನ ಸಂಖ್ಯೆಯ ವಿಧಿವಿಜ್ಞಾನ ಕಿಟ್ ಮತ್ತು ಇತರ ಸಾಮಗ್ರಿಗಳನ್ನು ಕಳುಹಿಸಲು ಭಾರತ ಯೋಜಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 9 ಮತ್ತು 10 ರಂದು ನಡೆಯಲಿದೆ. ಅಭ್ಯರ್ಥಿಗಳು ತಮ್ಮ ಲಾಗಿನ್ ವಿವರಗಳನ್ನು ಬಳಸಿ UGCNET.TA.NIC.IN ಜಾಲತಾಣದಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಈ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ದೋಷಗಳಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಈ ವಿಷಯಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ. ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದೇ 9 ರಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ಜರುಗಲಿದೆ. ವಾಣಿಜ್ಯ ವಿಷಯದ ಪರೀಕ್ಷೆ ಅಂದೇ ಮಧ್ಯಾಹ್ನ 3 ರಿಂದ ಸಂಜೆ 6 ಗಂಟೆಯವರೆಗೆ 2ನೇ ಪಾಳಿಯಲ್ಲಿ ನಡೆಯಲಿದೆ. ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10 ರಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ನಡೆಯಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜೆನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಮೊಹಮ್ಮದ್ ಅಜ್ರೀನ್ ಅಯ್ಯೂಬ್ ಮತ್ತು ಟಾನ್ ವಿ ಕ್ಯೂಂಗ್ ಅವರನ್ನ ಎದುರಿಸಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಜೋಡಿ ಡೆನ್ಮಾರ್ಕ್ನ ಕಿಮ್ ಅಸ್ಟ್ರುಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆನ್ ಅವರನ್ನ 21-16, 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನ ಜೊತೆಗೆ ಸಾತ್ವಿಕ್ ಮತ್ತು ಚಿರಾಗ್ ಸತತ 4ನೇ ಬಾರಿಗೆ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರಗಳು ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು. ಉಪರಾಷ್ಟಪತಿ ಸಿ ವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ, ಅಮಿತ್ ಶಾ. ಬ್ಯಾಡ್ಮಿಂಟನ್ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದು ಭಾರತರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಹಾಗೆಯೇ ಅವರ ಈ ಒಂದು ಸವಿನೆನಪಿಗಾಗಿ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಪ್ರತಿ ಸೆಪ್ಟೆಂಬರ್ 5 ಆಚರಿಸಲ್ಪಡುತ್ತದೆ. ಕಾರಣ, ಎಲ್ಲ ಶಿಕ್ಷಕರೊಂದಕ್ಕೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಚಿತ್ರಗೀತೆಗಳನ್ನು ಅವರಿಗಾಗಿ ಅರ್ಪಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಜೂಹಿ ಚಾವ್ಲಾ ಹಾಗೂ ಸಂಗಡಿಗರು ಇವರುಗಳ ಸ್ವರಗಳಲ್ಲಿ ವೆರಿ ಗುಡ್ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಂಗೀತಕ್ಕೆ ಎಸ್ ರಾಮಾರಾವ್ ಮೈಸೂರವರ ಸಾಹಿತ್ಯವಿದೆ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದಲ್ಲಿ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಆಲಿಸೋಣ ಗುರುವೇ ದೈವ ಚಿತ್ರದ ಗೀತೆಯನ್ನು ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ.

ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಇವರುಗಳ ಧ್ವನಿಗಳಲ್ಲಿ ಆಲಿಸೋಣ ಗುರು ಶಿಷ್ಯರು ಚಿತ್ರದ ಗೀತೆ. ಅಜ್ನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ.

0: ಹೋಮಿಯೋಪತಿ. ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ.
1: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ನಿದ್ದೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆರೋಗ್ಯ ಕಾಪಾಡಿಕೊಳ್ಳುವ ಪ್ರಶ್ನೆ ಬಂದಾಗ ನಾವು ಕೇವಲ ನಮ್ಮ ಆಹಾರ, ಯೋಗ, ಧ್ಯಾನ ಇವುಗಳಿಗೆ ಹೆಚ್ಚು ಒತ್ತು ಕೊಡ್ತೇವೆ. ಆದರೆ ಆರೋಗ್ಯ ಕಾಪಾಡುವಲ್ಲಿ ಆಹಾರದಷ್ಟೇ ಪ್ರಾಮುಖ್ಯತೆ ನಿದ್ದೆಗೂ ಸಹ ಇದೆ. ಅದಕ್ಕಾಗಿಯೇ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ದಣದಾಗ ನಿದ್ದೆ ಸಹಜವಾಗಿ ಬರುತ್ತೆ. ನಿದ್ದೆ ಮಾನಸಿಕ ದಣಿವಿನ ನಿವಾರಣೆಗೆ ಅತ್ಯಂತ ಸರಳ ಹಾಗೂ ಸೂಕ್ತ ಉಪಾಯ. ನಮ್ಮ ಜ್ಞಾನೇಂದ್ರಿಯಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಅತ್ಯವಶ್ಯಕ. ಸರಿಯಾದ ಪ್ರಮಾಣದ ನಿದ್ದೆ ದೇಹಕ್ಕೆ ಬಲ ಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ನಮ್ಮನ್ನ ಅನೇಕ ಕಾಯಿಲೆಗಳಿಂದಲೂ ಸಹ ರಕ್ಷಿಸುತ್ತೆ. ನಿದ್ದೆಗೂ ನಮ್ಮ ದೇಹದ ಹಾರ್ಮೋನ್ ವ್ಯವಸ್ಥೆಗೂ, ರೋಗ ನಿರೋಧಕ ಶಕ್ತಿ, ಜೀರ್ಣಶಕ್ತಿ, ನರವ್ಯೂಹದ ಸಮರ್ಪಕ ಕಾರ್ಯನಿರ್ವಹಣೆ ಹಾಗೂ ಮೆದುಳಿನ ಕಾರ್ಯಕ್ಷಮತೆಗೆ ಹತ್ತಿರದ ಸಂಬಂಧ ಇದೆ. ಈ ಎಲ್ಲಾ ಕಾರಣಗಳಿಂದ ಸೂಕ್ತ ಸಮಯದಲ್ಲಿ ಹಾಗೂ ಸೂಕ್ತ ಪ್ರಮಾಣದಲ್ಲಿ ನಾವು ನಿದ್ದೆ ಮಾಡುವುದು ಅತ್ಯಂತ ಅವಶ್ಯಕ. ಹಗಲು ನಿದ್ದೆಯನ್ನ ಆಯುರ್ವೇದದಲ್ಲಿ ದಿವಾಸ್ವಾಪ ಅಂತ ಕರೆದಿದ್ದಾರೆ. ಆರೋಗ್ಯವಂತರಲ್ಲಿ ಹಗಲು ನಿದ್ದೆ ಅನಿವಾರ್ಯ ಏನಲ್ಲ. ದಿವಾಸ್ವಾಪದಿಂದ ದೇಹದಲ್ಲಿ ಕಫದ ಅಂಶಗಳು ಹೆಚ್ಚಾಗಿ ದೇಹದ ತೂಕ ಹೆಚ್ಚಾಗಬಹುದು, ಬೊಜ್ಜು, ಮೈಭಾರ ಆದಂತೆನಿಸುವುದು, ಮಧುಮೇಹ, ಸ್ತ್ರೀ ಹಾಗೂ ಪುರುಷರಲ್ಲಿ ಬಂಜೆತನ, ಆಲಸ್ಯ, ಇಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ದೇಹದ ತೂಕ ಹೆಚ್ಚು ಇರುವವರು, ಅಸ್ತಮಾ, ಮಧುಮೇಹ, ಚರ್ಮ ರೋಗ ಇರುವವರಿಗೆ ಮಧ್ಯಾಹ್ನದ ನಿದ್ದೆ ವರ್ಜ್ಯ. ಯಾರು ಕಾಯಿಲೆಯಿಂದ ಬಳಲುತ್ತಿರುತ್ತಾರೋ, ಅತಿಯಾದ ದೈಹಿಕ ಶ್ರಮದ ನಂತರ ಅನಿವಾರ್ಯ ಕಾರಣಗಳಿಂದ ಹಿಂದಿನ ರಾತ್ರಿ ನಿದ್ದೆ ಮಾಡಿರುತ್ತಿದ್ರೆ ಮತ್ತು ಬೇಸಿಗೆ ಕಾಲದಲ್ಲಿ ಈ ಅಂಶಗಳಲ್ಲಿ ಮಾತ್ರ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಬಹುದು. ಹಗಲಿನ ವೇಳೆ ತೀರಾ ಅನಿವಾರ್ಯವಾದರೆ ಮಲಗುವ ಬದಲು ಕುರ್ಚಿಯಲ್ಲೇ ಆರಾಮವಾಗಿ ಕುಳಿತು ಕೆಲವು ಕ್ಷಣ ಕಾಲ ಕಿರುನಿದ್ದೆ ಮಾಡುವುದು ಆರೋಗ್ಯಕ್ಕೆ ಪೂರಕ. ಇನ್ನು ಚೆನ್ನಾಗಿ ನಿದ್ರೆ ಬರಬೇಕಂದ್ರೆ ಏನ್ ಮಾಡಬೇಕು? ಮೈಗೆಲ್ಲ ಎಣ್ಣೆ ಲೇಪಿಸಿ ಮಾಡುವಂತಹ ಅಭ್ಯಂಗ, ತಲೆಗೆ ನಿಯಮಿತವಾಗಿ ಎಣ್ಣೆ ಹಚ್ಚುವುದು, ಸ್ನಾನ ಮಾಡುವುದು, ಧ್ಯಾನ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಚಟುವಟಿಕೆ ಎಂದಿರುವುದು, ಇವೆಲ್ಲವೂ ಕೂಡ ಸುಖಕರವಾದ ನಿದ್ದೆ ಬರಲು ಸಹಾಯಕ. ಹಾಗೆಯೇ ಆಹಾರದಲ್ಲಿ ಹಾಲಿನ ಉತ್ಪನ್ನಗಳು, ಸಹಜವಾದ ಸಿಹಿ ಪದಾರ್ಥಗಳ ಸೇವನೆ ನಿದ್ದೆ ಬರಲು ಸಹಾಯಕ. ರಾತ್ರಿ ಮಲಗುವ ಕನಿಷ್ಠ 1 ಗಂಟೆ ಮೊದಲು ಮನಸ್ಸಿಗೆ ಉದ್ರೇಕವಾಗುವಂತಹ ಯಾವುದೇ ವಿಷಯಗಳನ್ನ ಓದುವುದಾಗಲಿ, ಮಾತನಾಡುವುದಾಗಲಿ, ಮೊಬೈಲ್ ಅಥವಾ ದೂರದರ್ಶನದಲ್ಲಿ ನೋಡುವುದಾಗಲಿ ಮಾಡಬಾರದು. ಮಲಗಲು ಒಂದು ನಿರ್ದಿಷ್ಟ ಸಮಯ ಹಾಗೂ ಸ್ಥಳವನ್ನು ಗುರುತಿಸಿಕೊಳ್ಳಿ. ಆ ಸಮಯಕ್ಕೆ ಸರಿಯಾಗಿ ಮಲಗಿ ಮಲಗುವ ಜಾಗದಲ್ಲೇ ಕಚೇರಿ ಕೆಲಸ, ಟಿವಿ ನೋಡುವುದು ಇತ್ಯಾದಿ ಇತರೆ ಕೆಲಸ ಮಾಡಬೇಡಿ. ಆ ಸ್ಥಳ ಮಲಗಲು ಮಾತ್ರ ಮೀಸಲಿರಲಿ. ರಾತ್ರಿ ಮಲಗುವ ಮುಂಚೆ ಕನಿಷ್ಠ 2 ಗಂಟೆ ಮೊದಲು ರಾತ್ರಿಯ ಊಟವನ್ನು ಮುಗಿಸಿ. ಸಂಪೂರ್ಣ ಕತ್ತಲಿದ್ದರೆ ಬೇಗ ನಿದ್ರೆ ಆವರಿಸುತ್ತೆ. ಈ ಸರಳ ಉಪಾಯಗಳನ್ನು ಅನುಸರಿಸಿ ನೋಡಿ, ಉತ್ತಮ ನಿದ್ರೆ ಬಂದೇ ಬರುತ್ತೆ. ಆರೋಗ್ಯವಂತ ವ್ಯಕ್ತಿಗಳಿಗೆ 6-8 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಅತ್ಯಂತ ಅವಶ್ಯಕ. ವಯಸ್ಸು ಹೆಚ್ಚಾದಂತೆ ನಿದ್ರೆಯ ಪ್ರಮಾಣ ಸಹಜವಾಗಿಯೇ ಕಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ 6 ಗಂಟೆಗಳ ಕಾಲ ಕನಿಷ್ಠ ನಿದ್ದೆ ಅವಶ್ಯಕ ಅಂದು ರಾತ್ರಿ 12ಕ್ಕೆ ಮಲಗಿ ಬೆಳಗ್ಗೆ 7ಕ್ಕೆ ಏಳುವುದು ಸೂಕ್ತ ಸಮಯ ಅಲ್ಲ. ರಾತ್ರಿ 9:30 ಅಥವಾ 10 ಗಂಟೆಗೆ ಮಲಗಿ ಮುಂಜಾನೆ ಬೇಗ ಏಳುವುದು ಸೂಕ್ತ. ಆಯುರ್ವೇದದ ಪ್ರಕಾರ ಇದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮುಂಜಾನೆ ಸುಮಾರು 4:30 ಗಂಟೆ ಸಮಯ. ಈ ಸಮಯದಲ್ಲಿ ಏಳುವುದರಿಂದ ಮನಸ್ಸು ಆರೋಗ್ಯಕರವಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ದಿನಪೂರ್ತಿ ಲವಲವಿಕೆ ಎಂದಿರ್ತೀವಿ, ದೇಹಕ್ಕೆ ಆಮ್ಲಜನಕ ಯಥೇಚ್ಛವಾಗಿ ಸಿಗುತ್ತೆ ಅಂತ ಸಂಶೋಧನೆಗಳಿಂದಲೂ ಸಹ ದೃಢಪಟ್ಟಿದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಯಾವ ರೀತಿ ಆಹಾರದಿಂದ ದೇಹಕ್ಕೆ ಪೋಷಣೆ ದೊರೆಯುತ್ತದೆಯೋ ಹಾಗೆ ನಿದ್ದೆಯಿಂದ ಮನಸ್ಸಿಗೆ ಪೋಷಣೆ ದೊರೆಯುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಒತ್ತಡ ನಿರ್ವಹಣೆಯಲ್ಲಿ ನಿದ್ದೆ ಪ್ರಮುಖ ಪಾತ್ರ ವಹಿಸುತ್ತೆ. ಸರಿಯಾದ ಪ್ರಮಾಣದ ನಿದ್ದೆಯಿಂದ ಜ್ಞಾನೇಂದ್ರಿಯಗಳಿಗೆ ಆರಾಮ ದೊರೆಯಿತು, ಮನಸ್ಸು ಉಲ್ಲಾಸಕರವಾಗುತ್ತೆ ಮತ್ತು ಚೈತನ್ಯದಾಯಕವಾಗಿರುತ್ತೆ. ಇವು ನಿದ್ದೆಯ ಪ್ರಯೋಜನಗಳು. ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡದೇ ಇದ್ರೆ ಅಂಗಮರ್ದ ಅಂದ್ರೆ ಶರೀರ ಭಾರ ಎನಿಸುವುದು, ಕಣ್ಣು ಚುಚ್ಚಿದಂತಾಗುವುದು ಇತ್ಯಾದಿ ಲಕ್ಷಣಗಳು ಉಂಟಾಗುತ್ತೆ. ಪ್ರಮಾಣಕ್ಕೆ ತಕ್ಕಂತೆ ನಿದ್ದೆ ಮಾಡಬೇಕು. ನಾವು ಅತಿಯಾದ ನಿದ್ದೆಯಿಂದಲೂ ಸಹ ದೇಹದ ತೂಕ ಹೆಚ್ಚಾಗಬಹುದು, ಬೊಜ್ಜು ಹೆಚ್ಚಾಗುತ್ತೆ, ಆಲಸ್ಯ ಇತ್ಯಾದಿ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಥೈರಾಯ್ಡ್, PCOD, ಮಧುಮೇಹ, ಮೈಗ್ರೇನ್, ರಕ್ತದೊತ್ತಡ, ಖಿನ್ನತೆ, ಮಾನಸಿಕ ಒತ್ತಡ ಇತ್ಯಾದಿ ಜೀವನ ಶೈಲಿ ವ್ಯಾಧಿಗಳಲ್ಲಿ ಚಿಕಿತ್ಸೆಯೊಂದಿಗೆ ನಿಮ್ಮ ಅಭ್ಯಾಸಗಳನ್ನು ಸಹ ಈಗ ಹೇಳಿದಂತೆ ಬದಲಿಸಿ ನೋಡಿ. ಬಹುತೇಕ ವ್ಯಾಧಿಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿ ಸೂಕ್ತ ಪ್ರಮಾಣದಲ್ಲಿ, ಸೂಕ್ತ ಸಮಯದಲ್ಲಿ, ಸೂಕ್ತ ರೀತಿಯಲ್ಲಿ ನಿದ್ದೆ ಮಾಡಿದ್ರೆ ನಾವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರಲು ಸಾಧ್ಯ.
0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ, ಆರೋಗ್ಯಕ್ಕಾಗಿ ನಿದ್ದೆ. ಈ ಕುರಿತು ಮಾತನಾಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಕಂಡು ಕೇಳಿಹೆನೆಂಬ ವಚನಕಾರರು ಹಡಪದ ಅಣ್ಣಪ್ಪನವರ ಪುಣ್ಯಸ್ತ್ರೀಲಿಂಗಮ್ಮ. ರಾಗ ಮಿಶ್ರ ಪರಮೇಶ್ವರಿ, ತಾಳ ಕೆಹರವ, ಗಾಯಕರು ಶ್ರೀ ಮುದ್ದು ಮೋಹನ್, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಲಿಂಗೋದಯದ ಅಂಗಸುಖವು. ವಚನಕಾರರು ಚೆನ್ನ ಬಸವಣ್ಣನವರು, ರಾಗ ಬಿಭಾಸ್, ತಾಳ ದಾದರಾ, ಗಾಯಕರು ಆರ್ ಶ್ರುತಿ, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನ.

ತುಂಬಿದುದು ತುಳುಕದು. ವಚನಕಾರರು ಅಕ್ಕ ಮಹಾದೇವಿ, ರಾಗ ದೇಶ್ಕಾರ್, ತಾಳ ತಿಂತಾಲ್, ಗಾಯಕರು ಶ್ರೀರಕ್ಷಾ ಅರವಿಂದ್, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ವಚನದಲ್ಲಿ ನಾಮಾಮೃತ ತುಂಬಿ. ವಚನಕಾರರು ಬಸವಣ್ಣನವರು, ರಾಗ ಭೀಂಪಲಾಸ್, ತಾಳ ಕೆಹರವ, ಗಾಯಕರು ಶ್ರೀ ಮುದ್ದುಮೋಹನ್, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ.
1: ಹೇ, ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242.
7: ಇದು ಆಕಾಶವಾಣಿ.
8: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
7: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
8: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
7: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
8: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
7: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
8: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
7: ಸರ್ವೇ ಜನಾಃ ಸುಖಿನೋ ಭವಂತು.
8: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
7: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
8: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಇದೀಗ ಕೇಳೋಣ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಕರ್ನಾಟಕ ಸರ್ಕಾರದ ಪ್ರಸ್ತುತ ಶಾಲಾ ಶಿಕ್ಷಣ, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪ ಅವರು ನಮ್ಮ ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ಬಂದಿದ್ದಾರೆ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಮೂಲಕ ತಾವು ನಮ್ಮ ಜನತೆಯನ್ನು ತಲುಪ್ತಾ ಇರೋದಕ್ಕೆ ಹರ್ಷವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಸರ್. ಎರಡನೇ ಅವಧಿಯಲ್ಲೂ ಕೂಡ ತಾವು ಇದೇ ಖಾತೆಯನ್ನು ನಿರ್ವಹಿಸ್ತಾ ಇರೋದಕ್ಕೆ ನಿಮಗೆ ತುಂಬ ಅಭಿನಂದನೆಗಳು ಸರ್.
3: ಬಹಳ ಸಂತೋಷ. ಒಬ್ಬ ಶಿಕ್ಷಣ ಸಚಿವನಾಗಿ ಆಕಾಶವಾಣಿಗೆ ಬಂದು ತಮ್ಮಲ್ಲಿ ನನ್ನ ಇಲಾಖೆ ಮತ್ತು ವಿಶೇಷವಾಗಿ ಶಿಕ್ಷಕರ ಬಗ್ಗೆ ಮಾತಾಡ್ತಕ್ಕಂಥ, ನಮ್ಮನ್ನು ಬೆಳೆಸಿರ್ತಕ್ಕಂಥ ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ, ಬಹಳ ಸಂತೋಷ. ನಾನು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜೊತೆಗೆ, ನನಗನ್ಸುತ್ತೆ ಇದು ದೇಶ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ದೇಶನ ಬಿಲ್ಡ್ ಮಾಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಆಗ್ತದೆ. ಸಂಪನ್ಮೂಲ ಸೃಷ್ಟಿ ಎಲ್ಲಿ ಆಗ್ತದೆ ಅಂತ ಹೇಳಿದರೆ ಮಕ್ಕಳಿಂದ ಮಾತ್ರ ಸಾಧ್ಯ. ಮಕ್ಕಳನ್ನು ತಯಾರಿ ಮಾಡ್ತಕ್ಕಂಥದ್ದು ಯಾರಿಂದ ಅಂತ ಹೇಳಿದರೆ ನನಗನ್ಸುತ್ತೆ ಗುರುಗಳಿಂದ, ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ.
2: ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕು ಅಂತಂಥೇಳಿ ನಾವು ಪದೇ ಪದೇ ಮಾತಾಡ್ತಾ ಇರ್ತೀವಿ, ಮತ್ತು ಅನೇಕ ಕಡೆ ತುಂಬ ಶ್ಲಾಘನೀಯ ಕೆಲಸ ಕಾರ್ಯಗಳು ನಡೀತಾ ಇವೆ ಅಂತನ್ನುವಂಥ ಅಂಶ ಕೂಡ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರಿ ಶಾಲೆ ಅಂತಂದರೆ ಬಹಳ ಒಂಥರ ಅಭಿಮಾನದಿಂದ ನಾವು ಮಾತಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆಲವು ಕ್ರಮಗಳು ಸರ್ಕಾರದ ಕಡೆಯಿಂದ ಏನೇನು ನಡೀತಾ ಇವೆ ಅಂತನ್ನೋದು ಗೊತ್ತಾಗಬೇಕು ಸರ್.
3: ಮೊದಲೇದಾಗಿ ನಾನು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲೂ ಕೂಡ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರು ನಮ್ಮ ರಾಷ್ಟ್ರಪತಿಗಳಾಗಿದ್ದರು. ಶಿಕ್ಷಕರು ಏನು ಮಾಡ್ಬೋದು ಅಂಥೇಳಿ ಸಾಧನೆಯನ್ನು ಮಾಡಿದರು. ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಬಹಳ ಹೆಮ್ಮೆಯಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದೊಂದು ಹಬ್ಬ ಇದು, ಅದಕ್ಕೆ ಶಿಕ್ಷಕರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಭಾವಿಕವಾಗಿ ಇವತ್ತಿನ ಒಂದು ಆಧುನಿಕ ಸಂದರ್ಭದಲ್ಲಿ ಇವತ್ತೆಲ್ಲ ತುಂಬ ಫಾಸ್ಟ್ ಆಗಿ ಎಲ್ಲ ಫೆಸಿಲಿಟೀಸ್ ಬೇಕು, ಚೆನ್ನಾಗಿರಬೇಕು ಅನ್ನೋದು, ಅಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಅಂತ ಹೇಳಿದಾಗ ಎರಡು ಥರ ನೋಡಬೇಕಾಗ್ತದೆ. ಒಂದು, ಓ ಇಲ್ಲಿ ಸವಲತ್ತಿಲ್ಲ, ದುಡ್ಡು ಕೊಟ್ಟು ಬೇರೆ ಕಡೆಗೆ ಸವಲತ್ತನ್ನು ಪರ್ಚೇಸ್ ಮಾಡಿಕೊಂಡು ನಾವು ಶಿಕ್ಷಣವನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದೊಂದು ದುರಂತ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಆದರೆ ಅವ್ರ ಸೇವೆಯನ್ನು ನಾವು ದೂರನ್ನು ತಳ್ಳೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರಗಳು ಇದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಬೇಕಾಗಿತ್ತೋ, ಎಲ್ಲ ಒಂದು ರೀತಿಯಲ್ಲಿ ಸರಿ ಮಾಡಬೇಕಾಗಿತ್ತೋ ಅನ್ನೋದು. ಯಾಕೆಂದರೆ ಶಿಕ್ಷಣ ಸಚಿವನಾದ ತಕ್ಷಣ ಬರೀ ಒಳ್ಳೇದು ಹೇಳೋದಲ್ಲ, ನಮಗೇನು ಪ್ರಾಬ್ಲಮ್ ಇದೆ ಅದನ್ನು ಹೇಳಬೇಕಾಗ್ತದೆ. ಇಷ್ಟು ಸಮಸ್ಯೆಗಳು ಇದ್ದರೂ ಕೂಡ ಶಿಕ್ಷಕರು ನಮ್ಮನ್ನು ಕೈ ಬಿಡಲಿಲ್ಲ, ಅದು ಬಹಳ ಮುಖ್ಯ. ನನ್ನ ಇಲಾಖೆಯಲ್ಲಿ 46,000 ಶಾಲೆ ಇದೆ, ಸುಮಾರು 2,00,000 ಟೀಚರ್ಸ್ ಇದ್ದಾರೆ. ಅನುದಾನಿತ ಶಾಲೆಗಳು ಸೇರಿದರೆ ಅದು ಇನ್ನೂ ಜಾಸ್ತಿ ಆಗ್ತದೆ. ಟೋಟಲ್ಲು ಅನುದಾನಿತ, ಅನುದಾನ ರಹಿತ ಮತ್ತೆ ಸರ್ಕಾರಿ ಶಾಲೆ ಎಲ್ಲದೂ ತಗೊಂಡ್ರೆ 1,16,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಈಗ ಕಲಿತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ತುಂಬ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳು ಈಗಲೂ ಕೂಡ ಇದ್ದಾವೆ, ಕೆಲವು ಸರಿ ಮಾಡಿಕೊಂಡಿದ್ದೀವಿ, ಸ್ವಲ್ಪ ಅಗ್ರೆಸಿವ್ ಆಗಿ ಕೆಲಸ ಮಾಡಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ನನಗೆ ಈ ಇಲಾಖೆ ಕೊಡಬೇಕಾದ್ರೆ ಹೇಳಿದರು. ಅದು ಭಾಳ ಕಷ್ಟದ ಇಲಾಖೆ ಇದು, ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾಡಿ, ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಹೆಸರು ಬರುತ್ತೆ, ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾಡಿ ಅಂತೇಳಿ ನನಗೆ ಭಾಳ ಸಂತೋಷ, ವಿಶ್ವಾಸವನ್ನು ಇಟ್ಟು ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತೆ ನನಗೆ ಶಿಕ್ಷಣ ಸಚಿವನಾಗಿ ಆ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ನನಗೆ ಅದೇ ಅನಿಸುತ್ತೆ ನನಗೆ ವಿಶ್ವಾಸ ಇರೋದು ಅಂತ ಹೇಳಿದರೆ ತಪ್ಪಾಗಲಾರ್ದು. ನಾವು ಕೂಡ ಪ್ರೋಗ್ರೆಸ್ಸಲ್ಲಿ ಕೆಲಸ ಮಾಡಬೇಕು, ಕಟ್ಟಡಗಳ ಸರಿ ಮಾಡಬೇಕು, ಶೌಚಾಲಯಗಳು ಕೊಡಬೇಕು, ನಾವು ಕಲಿಸ್ತಕ್ಕಂಥ ರೀತಿ ಇವತ್ತು ಏನು ಮಾಡರ್ನೈಸೇಷನ್ ಅಂತ ಹೇಳಿ ಕೇಳ್ತೀವಿ ಅದಕ್ಕೂ ಕೂಡ ಸೆಟ್ ಆಗಬೇಕಾಗ್ತದೆ. ಮತ್ತು ಅದ್ರ ಜೊತೆಗೆ ಕೊರತೆ ಜಾಸ್ತಿ, ಟೀಚರ್ಸ್ ಕೊರತೆ ಜಾಸ್ತಿ ಇತ್ತು. ಈಗ ನಮ್ಮ ಸರ್ಕಾರ ಭಾಳ ಸಂತೋಷ, ಯಾಕೆಂದರೆ 72,000 ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಈಗೆಲ್ಲರೂ ಕೂಡ ಪ್ರಕ್ರಿಯೆ ಆಗ್ತಾ ಇದೆ. ಅದರೊಳಗೆ ನನ್ನ ಇಲಾಖೆನೇ ಬರೀ ಸುಮಾರು 15,000 ಪ್ಲಸ್ ಇನ್ನೊಂದು 800 ಏನೋ ಇದೆ, ಟೋಟಲ್ 16,000 ಚಿಲ್ಲರೆ ಶಿಕ್ಷಕರ ನೇಮಕಾತಿ ಕೊಟ್ಟಿರೋದು. ಇನ್ನೂ ಕೂಡ ಕಮ್ಮಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಬಂದ ಮೇಲೆ ಸುಮಾರು 13,500 ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ಈಗ ಒಂದು 15-16 6,000 ಟೀಚರ್ಸು. ಅನುದಾನಿತ ಶಾಲೆಗಳಲ್ಲಿ ಅದು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸುಮಾರು 6,000 ಟೀಚರ್ಸು 2015 2020 ಅನುದಾನಿತ ಶಾಲೆಗಳಿಗೆ ಅವ್ರಿಗೂ ಕೂಡ ನಾವು ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಇದ್ರ ಜೊತೆಗೆ ನಾವು ಬಂದ ಮೇಲೆ ಏನು ಶಾರ್ಟೇಜ್ ಆಫ್ ಟೀಚರ್ಸ್ ಇದ್ರು ಅದನ್ನ ಅತಿಥಿ ಶಿಕ್ಷಕರಾಗಿ ತಗೊಂಡ್ವಿ. ಆದರೆ ಅಟ್ಲೀಸ್ಟ್ ಯಾಕೆಂದ್ರೆ ಅವ್ರಿಗೆ ಗೌರವಧನ ಕೊಡೋದು ಭಾಳ ಕಮ್ಮಿ. ನಮ್ಮ ವ್ಯವಸ್ಥೆಯಲ್ಲಿ ಹಂಗೆ ಬಂದಿದೆ. ನಾವು ಬಂದಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಇನ್ನೂ ಕೂಡ ಅವ್ರ ಆಸೆ ಇದೆ ಇಲ್ಲ ಅಂತ ಹೇಳೋದಿಲ್ಲ. 1ನೇ ತಾರೀಕು ಜೂನು ಎಲ್ಲ ಶಾಲೆಯಲ್ಲೂ ಕೂಡ ಎಲ್ಲೋ ಒಂದು 2-3 ಕಡೆಗೆ ಹೆಚ್ಚು ಕಮ್ಮಿ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಆ ಟೈಮಲ್ಲಿ ಹೋದ ವರ್ಷ ಟೀಚರ್ಸು ಮಕ್ಕಳಿಗೆ ಕಾದರು, ಮಕ್ಕಳು ಟೀಚರ್ಸಿಗೆ ಕಾಯಬಾರ್ದು. ಅದು ಫಸ್ಟ್ ಸ್ಟೇಜ್ ಮಾಡಬೇಕು. ಅದನ್ನು ಒಂದು ಹಂತಕ್ಕೆ ನಾವು ತಗೊಂಡು ಬಂದಿದ್ದೀವಿ. ಅದನ್ನು ಶಿಕ್ಷಕರು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ.
2: ತುಂಬ ಸಮಗ್ರವಾದಂತಹ ಬಹಳ ಆಶಾದಾಯಕವಾದ ಚಿತ್ರಣವನ್ನು ತಾವು ಕೊಟ್ಟಿದ್ದೀರಿ ಸರ್. ಈಗ ಇಷ್ಟೆಲ್ಲ ಅನೇಕ ಸವಾಲುಗಳ ಮಧ್ಯೆ ಅನೇಕ ಸರ್ಕಾರದ

0: ಶಿಸ್ತು ಕಾರ್ಯಗಳ ಮಧ್ಯೆ ಶಿಕ್ಷಕರ ಕಲ್ಯಾಣದ ಬಗ್ಗೆ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅವರ ಕಲ್ಯಾಣಕ್ಕೆ ಸಾಕಷ್ಟು ಒತ್ತು ನೀಡಲಾಗಿದೆ ಅಂತಂಥೇಳಿ ಅನೇಕ ನಮ್ಮ ಸರ್ಕಾರದ ಕೆಲವು ವರದಿಗಳು, ನೀವು ಏನು ಮಾಧ್ಯಮಕ್ಕೆ ನೀಡಿದಂತಹ ವಿಚಾರಗಳಾಗಿರ್ಬೋದು, ಆಧುನಿಕ ಶಿಕ್ಷಣ ಸಿಗಬೇಕು ನಮ್ಮ ಮಕ್ಕಳಿಗೂ ಕೂಡ. ನಾವು ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂತ ಕಲ್ಪನೆ ಬರಬಾರದು. ಹಾಗಾಗಿ ಅದನ್ನು ತೊಡೆದುಹಾಕಲು ಸಾಕಷ್ಟು ಅನೇಕ ಕ್ರಾಂತಿಕಾರಿಕ ವಿಚಾರಗಳು ತಾವು ಮಾಡಿದ್ದೀರಿ. ಈ ಹಿಂದೆ ಸುಮಾರು 1000 ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಆ ಒಂದು ಕಲ್ಪನೆ ಬಹಳ ಸುಂದರವಾದಂಥದ್ದು ಸರ್, ಅದರ ಬಗ್ಗೆ ಹೇಳಿ ಸರ್.
1: ನೋಡಿ, ನಾನೇನು ಮಾಡಿದೆ, ಈಗ 3 ವರ್ಷದೊಳಗೆ ನೀವು ರೆಕಾರ್ಡ್ ತಗೊಳ್ಳಿ, ಹಿಂದೆ ಯಾವಾಗಲೂ ಕೂಡ ಏನಾದರೂ ಆದರೆ ಒಂದು ಸ್ಟ್ರೈಕ್ ನಡೀತಾ ಇದೆ ರೆಗ್ಯುಲರ್ ಆಗಿ ಅಂದರೆ ಅದು ನನ್ನ ಇಲಾಖೆ ಶಿಕ್ಷಕರದ್ದೇ. ಪಾಪ ಅವರಿಗೆ ಕೊರತೆ ಇತ್ತು, ಇಲ್ಲ ಅಂತ ಹೇಳಲ್ಲ, ಅವರಿಗೆ ಸ್ಪಂದನೆಯೂ ಕೂಡ ಮಾಡ್ತಾ ಇರಲಿಲ್ಲ. ನಾನು ಫಸ್ಟ್ ಏನು ಮಾಡಿದೆ ಅಂದರೆ, ನಾಳೆ ನೀವು ಸ್ಟ್ರೈಕ್ ಮಾಡಬೇಡಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ನಾನು ಇರೋದೇ ನಾನು ಕೆಲಸ ಮಾಡೋದಕ್ಕೆ, ಸಮಸ್ಯೆಗಳಿದೆ ಅವರಿಗೂ ಅರ್ಥ ಆಗುತ್ತೆ. ಸೊ ನನ್ನ ಪ್ರಕಾರ ಅವರು ಇವತ್ತು ಕೂಡ ಎಷ್ಟು ಜವಾಬ್ದಾರಿತವಾಗಿ ಎಲ್ಲ ನಮ್ಮ ಅಸೋಸಿಯೇಷನ್ಸ್ ಅವರು ಏನು ಅವರ ಸಂಘಟನೆ ಇದೆ, ಹೈಯೆಸ್ಟ್ ಮೀಟಿಂಗ್ಸ್ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ. ನಾ ಹೇಳಿದೆ, ದಯವಿಟ್ಟು ಬೀದಿಗೆ ಬರಬೇಡಿ, ನಾವೇನಾದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳು ಹೇಳ್ಕೊಳ್ಬೇಕೇನು ತಪ್ಪೇನಿಲ್ಲ. ಹೀಗಾಗಿ ನನ್ನ 3 ವರ್ಷದೊಳಗೆ ಎಲ್ಲೂ ನಾನು ಅವರಿಗೆ ಸ್ಟ್ರೈಕ್ ಮಾಡಕ್ಕೆ, ನಾ ಬಂದಾಗ ಸ್ಟ್ರೈಕ್ ನಡೀತು, ಅದಾದ್ಮೇಲೆ ಸ್ಟ್ರೈಕ್ ಮಾಡಕ್ ಬಿಟ್ಟಿಲ್ಲ, ಅವರಿಗೆ ಸ್ಪಂದನೆ ಮಾಡ್ತಾ ಇದ್ದೆ. ಅದೇ ರೀತಿ ಅವರು ಕೂಡ ನಮಗೆ ಕೆಲಸ ಮಾಡ್ತಾ, ಅವ್ರಿಗೆ ಪ್ರಮೋಷನ್ ಕೆಲವು ಹೆಲ್ಡಪ್ ಆಗಿತ್ತು, ಕೆಲವು ಬೇರೆ ಬೇರೆ ರೀತಿಯಲ್ಲಿ ಆಮೇಲೆ ಅವರಿಗೆ 7th ಪೇನು ಕೂಡ ಈಗ ಅದೇನು ಇದಿಲ್ಲ. ಆಮೇಲೆ ವರ್ಗಾವಣೆ ಬಂದ ತಕ್ಷಣ ವರ್ಗಾವಣೆ ಅಟ್ ಎಡ್ ಟೈಮ್ ವರ್ಗಾವಣೆ ಮಾಡಿಬಿಟ್ಟೆ. ಅವಾಗ ಏನಾಗ್ಬಿಡ್ತು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಆಗ್ಬಿಡ್ತು. ಅದು ಸ್ವಲ್ಪ ನನಗೆ ನೋವು ಒಂದು ಕಡೆಗೆ ಇದ್ರು ಕೂಡ, ಬಟ್ ಶಿಕ್ಷಕರಿಗೆ ಎಲ್ಲೇ ಹೋದ್ರು ಶಿಕ್ಷಕರಿಗೆ ಅಯ್ಯೋ ಒಂದೇ ಕಡೆ ಇದ್ವಿ ಸರ್, ನಿಮ್ಮಿಂದ ನಮಗೆ ಅಟ್ ಲೀಸ್ಟ್ ನಮ್ಮ ಮನೆ ಕಡೆ ಮುಖ ನೋಡಂಗಾದ್ರೂ ಆಯ್ತು ಅಂತೇಳಿ ಹೇಳಿದ್ರು. ಆದ್ರೆ ಇನ್ನೊಂದು ಕಡೆಗೆ ಸಮಸ್ಯೆ ಸೃಷ್ಟಿಯಾಯ್ತು. ಅವಾಗ ಏನ್ ಮಾಡಿದ್ವಿ, ಹಿಂದಿನ ಸರ್ಕಾರದವರು ಟೀಚರ್ಸ್ ರಿಕ್ರೂಟ್ಮೆಂಟ್ ಬ್ಯಾಲೆನ್ಸ್ ಇತ್ತಲ್ಲ, 13,000 ಟೀಚರ್ಸ್ ನ ಕೋರ್ಟಲ್ಲಿ ಇತ್ತು. ಅದು ಕೋರ್ಟಲ್ಲಿ ಹಗಲು ರಾತ್ರಿ ಒಳ್ಳೊಳ್ಳೆ ಲಾಯರ್ಸ್ ಇಟ್ಬಿಟ್ಟು ಶಿಕ್ಷಕರ ನೇಮಕಾತಿನ ಫುಲ್ ಓವರ್ ನೈಟ್ ಸ್ಪೀಡ್ ಅಪ್ ಮಾಡಿ ಈಗಾಗಲೇ ಮಕ್ಕಳಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ, ಸೊ ಅಲ್ಲೂ ಕೂಡ ಕೊರತೆಯನ್ನ ನೀಗಿಸ್ತಾ
0: ಕೆಲಸ ಶಿಕ್ಷಕ. ಇವರಿಗೂ ಒಳ್ಳೇದಾಯ್ತು, ಅಲ್ಲಿನೂ ಕೂಡ ಹೊಸ ಶಿಕ್ಷಕರು ಸಿಕ್ಕರು.
1: ಹೌದು, ಮತ್ತೆ ಈಗ MLCs ಇದ್ದಾರೆ, ನಮ್ಮ ಮೇಲ್ಮನೆಯ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಕರಿಂದ ಮೆಂಬರ್ಸ್ ಆಗಿ ಕೂಡ ಒಳಗಡೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಹೇಳಿದೆ, ನೀವೆಲ್ಲ ಅವ್ರ ಸಮಸ್ಯೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಒಳಗಡೆ ವಿಧಾನ ಪರಿಷತ್ತಲ್ಲಿ ಎಲ್ಲಿ ಬೇಕಾದ್ರೆ ತಪ್ಸ್ಕೋಬಹುದು, ವಿಧಾನ ಪರಿಷತ್ತಲ್ಲಿ ತಪ್ಸ್ಕೊಳಕ್ಕಾಗಲ್ಲ. ಆದ್ರೆ ಇವತ್ತೊಬ್ಬ ಮಂತ್ರಿಗೆ ವಿಧಾನ ಪರಿಷತ್ತಲ್ಲಿ ಬೇಷ್ ಅಂತ ಹೇಳಿರೋರು ವಿರೋಧ ಪಕ್ಷದವರು ಅಂತ ಹೇಳಿದ್ರೆ ಅದು ನನಗೆ ಬಹಳ ಹೆಮ್ಮೆ ಇದೆ. ಯಾಕೆಂದ್ರೆ ಅವರಿಗೆ ಸ್ಪಂದನೆ ಮಾಡಿ, ಇಟ್ಸ್ ಟೀಮ್ ವರ್ಕ್, ನಾವೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಅದಕ್ಕೆ ನಾನು ಶಿಕ್ಷಕರು ಬಹಳ ಅವರೆಲ್ಲರೂ ಕೂಡ ಆ ಶ್ರಮವನ್ನ ಕೊಡ್ತಾರೆ, 99% ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ದಾಖಲಾತಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿ ನಾವು ಭಾವಿಸ್ತಿರ್ತೀವಿ, ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳಿ ಅವಾಗ ಅಲ್ಲಿ ಆ ಕೂಗುಗಳು ಬರ್ತವೆ.
1: ಹೌದು,
0: ಇದಕ್ಕಾಗಿ ಏನಾದರೂ ವಿಶೇಷವಾದಂಥದ್ದು ಪುರಸ್ಕಾರಗಳಾಗಲಿ ಅಥವಾ ಇಲ್ಲಿ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಇದೆ ತುಂಬಾ ಅಂತ ಹೇಳಿ ಆ ಭಾವನೆ ಬರಬೇಕು ಜನರಿಗೆ?
1: ಏನಾಗುತ್ತೆ, ಇದು ತಳಕಡೆ ಫೌಂಡೇಶನ್ ಇಂದ ಪ್ರಾಬ್ಲಮ್ ಇದ್ದಿದ್ದು ನಾನು ಐಡೆಂಟಿಫೈ ಮಾಡಿದೆ. ಏನು ಅಂತ ಹೇಳಿದ್ರೆ, ಒಂದು ಶಾಲೆಯಲ್ಲಿ ಈಗೆಲ್ಲರಿಗೂ ಏನಾಗಿದೆ, LKG UKG ಹೋಗ್ಬೇಕು. ನನ್ನ ಇಲಾಖೆಯಲ್ಲಿ LKG UKG ಇರಲಿಲ್ಲ, ನಾವು ಬಂದ್ಮೇಲೆ LKG UKG ಅಂತ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 5,000 LKG UKG ಓಪನ್ ಮಾಡಿದ್ವಿ. 5,000 ಈಗ ಕಲ್ಯಾಣ ಕರ್ನಾಟಕದಲ್ಲಿ ನೀವು ನಂಬಲ್ಲ, 1,000 LKG UKG ಕಲ್ಯಾಣ ಕರ್ನಾಟಕ ಫಂಡಲ್ಲಿ ಓಪನ್ ಮಾಡಿದೆ, ಸುಮ್ಮನೆ ನೋಡೋಣ ಸಡನ್ ಆಗಿ ಅಂತ. ಬರೀ 43 ದಿವಸದೊಳಗೆ 48,000 ಮಕ್ಕಳು ಅಡ್ಮಿಷನ್ ಬಂತು. ಸೊ ಯಾರು ಈ ಮಕ್ಕಳು ಅಂತ ಹೇಳಿದ್ರೆ, ಯಾರು ಸರ್ಕಾರಿ ಶಾಲೆಯಲ್ಲಿ LKG UKG ಇಲ್ಲ, ದೇ ವುಡ್ ಹ್ಯಾವ್ ಗಾನ್ ಬೇರೆ ಪ್ರೈವೇಟ್ ಶಾಲೆಗೆ ಎಲ್ಲರೂ ಹೋಗ್ಬಿಡೋರು. ಈಗೇನಾಗ್ತದೆ, ಈ LKG UKG ಅವ್ರು 1ನೇ ಕ್ಲಾಸಿಗೆ ಬರ್ತಾರೆ. ಸೊ ನಿಮಗೆ ಅಲ್ಲೇ ಉಳ್ಕೊಂಡ್ಬಿಟ್ಟು, ಸೊ ಅಡ್ಮಿಷನ್ ಆಗುತ್ತೆ. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಆಚೆ ಹೋಗ್ಬಿಡೋರು. ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ದ್ವಿಭಾಷಾ, ಅದು ಟೀಕಾ ಟಿಪ್ಪಣಿಗಳು ಮಾಡಿದ್ರು. ಆದ್ರೆ ದ್ವಿಭಾಷಾ ಬಂದ ಮೇಲೆ ಕನ್ನಡ ಮಾಧ್ಯಮನೂ ಇರ್ತದೆ, ಇಂಗ್ಲಿಷ್ ಮಾಧ್ಯಮನೂ ಇರ್ತದೆ, ಅವ್ರು ಯಾವ್ದಾದ್ರೂ ಚಾಯ್ಸ್ ಮಾಡ್ಬೋದು. ಮುಂಚೆ ಓ ಇಲ್ಲ ಇಲ್ಲಿ ದ್ವಿಭಾಷಾ ಇಲ್ಲ, ನಾ ಬೇರೆ ಕಡೆಗೆ ನಾ ಇಂಗ್ಲಿಷ್ ಮೀಡಿಯಮೋ ಬೇರೆ ಮೀಡಿಯಮಿಗೆ ಹೋಗ್ತೀನಿ ಅಂತ ಹೋಗ್ಬಿಡೋರು. ಈಗೇನಾಗಿದೆ, ಆ ಫೆಸಿಲಿಟಿ ನಾವೇ ಕೊಡ್ತಾ ಇದ್ದೀವಿ. ಸೊ ಏನಾಗಿದೆ, ಆ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಕೆಲವು ಕಡೆಗೆ ಏನಾಯ್ತು, ಹೈಸ್ಕೂಲ್ ಕೊರತೆ ಇತ್ತು. ನಾನು ಬಂದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಸುಮಾರು 100-175 ಹೈಸ್ಕೂಲ್ನ ನಾನು ಕೊಟ್ಟಿದ್ದೀನಿ, ಪ್ಲಸ್ PUC ಕೂಡ ಇದೆ. 7ನೇ ಕ್ಲಾಸ್ ಮುಗಿಯುತ್ತಾ, 8ನೇ ಕ್ಲಾಸ್ ನಿಮ್ಮ ಊರಲ್ಲಿ ಇಲ್ಲ ನಿಮ್ಮ ಸುತ್ತಮುತ್ತ ಹೈಸ್ಕೂಲ್ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಬೇರೆ ಪ್ರೈವೇಟ್ ಸ್ಕೂಲಿಗೆ ಹೊರಟೋಗ್ಬಿಡ್ತೀನಿ. ಈಗ ನಾನೇ ಸ್ಕೂಲ್ ಓಪನ್ ಮಾಡಿದ್ಮೇಲೆ ಇಲ್ಲೇ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಹೈಸ್ಕೂಲ್ ಆದ್ಮೇಲೆ ಪಿ ಯು ಸಿ ಇರಲಿಲ್ಲ, ಈಗ ಪಿ ಯು ಸಿನ ಕೂಡ ನಾವು ಕೊಡೋದ್ರಿಂದ ಪಿ ಯು ಸಿಯಲ್ಲೂ ಕೂಡ ಚೆನ್ನಾಗಾಗ್ತಾ ಇದೆ. ಸುಮ್ಮನೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ದಾಖಲಾತಿಯಲ್ಲೂ ಕೂಡ ಸ್ವಲ್ಪ ಜೆನ್ಯುನಿಟಿ ಆಫ್ ದಾಖಲಾತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದು, ನಾನಿಲ್ಲ ಅಂತ ಹೇಳಲ್ಲ, ನಾವೇನು ಇಷ್ಟು ಲಕ್ಷ ಇದ್ದಾರೆ ಅಂತ ಹೇಳಿದರೆ ಅಷ್ಟು ಮಕ್ಕಳು ಇದಾರೋ ಇಲ್ಲೋ ಅನ್ನೋದು ಪ್ರಶ್ನೆನೂ ಕೂಡ ಇತ್ತು. ಈಗ ಫೇಷಿಯಲ್ ಅಟೆಂಡೆನ್ಸ್ ನಡೆಯುತ್ತೆ, ಎಲ್ಲದೂ ಕೂಡ ನಡೀತದೆ. ಅಲ್ಲಿ ಸ್ವಲ್ಪ ಈಗ ಇಂಪ್ರೂವ್ ಆಗ್ತಾ ಇದೆ, ಅಂದರೆ ಎಲ್ ಕೆ ಜಿ ಯು ಕೆ ಜಿ ಇಂಪ್ರೂವ್ ಆಗ್ತಾ ಇದೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಸ್ಕೂಲಲ್ಲಿ ಮೆಲ್ಲಕ್ಕೆ ಮೇಲೆ ಬರ್ತದೆ. ಇನ್ನೊಂದು 3-4 ವರ್ಷಕ್ಕೆ ನಮ್ಮ ಟಾರ್ಗೆಟ್ ಏನು ಅಂದರೆ ನಾವು 8 ಗ್ಯಾರಂಟಿ ಅಂತ ಹೇಳಿ ಮಾಡಿದ್ದೀವಿ. ಅದು ಕೆ ಪಿ ಎಸ್ ನೀವು ಕೇಳಿರೋದ್ರಿಂದ ಅದನ್ನು ನಾನು ಹೇಳ್ತೀನಿ. 8 ಗ್ಯಾರಂಟಿ ಈ ಸತಿಗೆ, ಈ ವರ್ಷ ಪಿ ಯು ಸಿಯಲ್ಲಿ ಹೋದ ವರ್ಷ 138,000 ಮಕ್ಕಳಿದ್ರು, 139,000. ಈ ವರ್ಷ ಎಷ್ಟು ಗೊತ್ತಾ? 181,000. 42,000 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗಿದ್ದಾರೆ. ಸೊ ನಾವು ಈ 3 ವರ್ಷದೊಳಗೆ ಕಷ್ಟಪಟ್ಟಿರೋದು ಫಲ ಪಿ ಯು ಸಿಯಲ್ಲಿ ಇವಾಗ ನಮಗೆ ಕೊಡ್ತಾ ಇದೆ. ಪ್ಲಸ್ ಫಾರ್ ದ ಫಸ್ಟ್ ಟೈಮ್ ಇಡೀ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲೇ ವೆಬ್ಕಾಸ್ಟಿಂಗ್ ಅಂತ ಮಾಡಿದ್ವಿ. ಕೆಲಸದ ಏನಾಗಿತ್ತು, ಮ್ಯಾಲ್ ಪ್ರಾಕ್ಟೀಸ್, ಈ ಏನು ಎಕ್ಸಾಮಿನೇಷನ್ ಪವಿತ್ರತೆ ಏನಿದೆ, ಏನು ಪರೀಕ್ಷೆಯ ಪವಿತ್ರತೆ, ಅದನ್ನು ನಾವು ಕಾಪಾಡೋದು ನಮ್ಮ ಕೆಲಸ ಆಗ್ತದೆ, ನಮ್ಮ ಕರ್ತವ್ಯ ಆಗ್ತದೆ. ವೆಬ್ಕಾಸ್ಟಿಂಗ್ ಮಾಡಿದ್ವಿ, ಕಾಪಿಂಗ್ ಆಲ್ಮೋಸ್ಟ್ ಎಲ್ಲದೂ ಕೂಡ ನಿಲ್ಲಾಯಿತು. ಫ್ರೀ ಕರೆಂಟ್ ಕೊಟ್ವಿ ಶಾಲೆಗೆ. ಟೀಚರ್ಸ್ ಯಾರು ಮಕ್ಕಳಿಗೆ ಹೇಳ್ಕೊಟ್ಟು ಮಕ್ಕಳು ಪ್ರಿಪರೇಟರಿ ಎಲ್ಲೋ ಬೇರೆದ್ರಲ್ಲಿ ಫೇಲ್ ಆಗೋರು, ಓ ನಮ್ಮ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅಂತೇಳಿ ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟನಲ್ಲ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಮಾಡೋರು, ಅದಕ್ಕೆ ಪಾಪ ಅವ್ರಿಗೆ ದುಡ್ಡು ನಾನು ಜಾಸ್ತಿ ಕೊಡ್ತಾ ಇಲ್ಲ. ಬಟ್ ಜವಾಬ್ದಾರಿಯನ್ನು ಇವತ್ತು ಶಿಕ್ಷಕರು ಅದನ್ನು ತಗೊಂಡಿದ್ದಾರೆ. ನನ್ನ 20% ಮಕ್ಕಳು ಫೇಲ್ ಆಗೋರು, ಮುಂಚೆ ಐ ಥಿಂಕ್ 73, 74, 78% ಆಗೋದು ಯಾವುದು ರಿಸಲ್ಟ್. ಈ ಸತಿ ದಾಖಲೆ 98.08 SSLC, 92% PUC. ಕಾಪಿ ಹೊಡಿದೆ ಇದೇ ಶಿಕ್ಷಕರು. ಸ್ವಲ್ಪ ಹೆಚ್ಚು ಕಮ್ಮಿ ಶಿಕ್ಷಕರ ಕೊರತೆ ಇದ್ದು ಕೂಡ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ, ಆದ್ರೂ ಕೂಡ ನಮ್ಮ ಮಕ್ಕಳು ಆ ಸಾಧನೆಯನ್ನ ಗುರುಗಳಿಗೆ ಕಾಣಿಕೆಯಾಗಿ ನಮ್ಮ ಸರ್ಕಾರ ಕೊಟ್ಟಿದ್ದಾರಂತ ಹೇಳಿದ್ರೆ
0: ಶಿಕ್ಷಕರ ಶ್ರಮನೂ ಕೂಡ ಅಷ್ಟೇ ಇದೆ ಅಂತ.
1: ಹೌದು, ಇನ್ನೂ ಸಮಸ್ಯೆ ಇದೆ. ಆ ಸಮಸ್ಯೆ ಇದ್ರೂ ಕೂಡ ಒಂದು ಡೈರೆಕ್ಷನ್ ನಮಗೆ ಸಿಕ್ಕಿದೆ. ಈಗ ಬ್ಯಾಕಪ್ ಕೂಡ ಚೆನ್ನಾಗಿ ಸಿಕ್ಕಿದೆ. ಬ್ಯಾಕಪ್ ಏನು ಅಂದ್ರೆ ನಮ್ದು ಕರ್ನಾಟಕ ಪಬ್ಲಿಕ್ ಶಾಲೆ, ನೀವು ಕೇಳಿದ್ದು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ. ಸಿ, ಒಬ್ಬ ಮಗುಗೆ, ಈಗ ನಿಮ್ ಮಕ್ಕಳು ಒಂದ್ ಕಡೆಗೆ ಎಲ್ ಕೆ ಜಿ ಯು ಕೆ ಜಿ ಸೇರಿಸ್ತೀರಾ, ಅದಾದ್ಮೇಲೆ ಇನ್ನೊಂದು ಶಾಲೆಯಲ್ಲಿ 1ನೇ ಕ್ಲಾಸಿಂದ ಸೇರಿಸ್ತೀರಾ, ಹೈಸ್ಕೂಲಿಗೆ ಇನ್ನೊಂದ್ ಕಡೆ ಸೇರಿಸ್ತೀರಾ, ಪಿ ಯು ಸಿಗೆ ಇನ್ನೊಂದ್ ಕಡೆ ಸೇರಿಸ್ತೀರಾ, ಡಿಗ್ರಿ ಇನ್ನೊಂದ್ ಕಡೆ ಸೇರಿಸ್ತೀರಾ, ಎಷ್ಟು ನೋಡಿ ಅಂದ್ರೆ ಮಕ್ಕಳಿಗೆ ಪ್ರೆಷರು, ತಂದೆ ತಾಯಿಯವರಿಗೆ ನಿಮಗೆ ಪ್ರೆಷರು, ಮಕ್ಕಳು ಹೋಗಿ ಬರೋದು, ಆ ವಾತಾವರಣನೇ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ಒಂದು ಮಗು ಎಲ್ ಕೆ ಜಿ ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಪ್ರಿಮಿಸಿಸ್ ಅಲ್ಲಿ ಓದ್ಬಿಟ್ರೆ ಟೀಚರ್ ಯಾರಿರ್ತಾರ, ಅವರಿಗೆ ಫುಲ್ ತಂದೆ ತಾಯಿಯವ್ರ ಜವಾಬ್ದಾರಿ ತರ ಮಕ್ಕಳನ್ನ ಪೋಷಣೆ ಮಾಡ್ತಾರೆ, ಪಾಠ ಹೇಳ್ಕೊಡ್ತಾರೆ. ಒಂದು ಒಳ್ಳೆ ಎಕರೆ ಇಲ್ಲ, 5 ಎಕರೆ 10 ಎಕರೆ ವರ್ಗೂ ಇದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ. ನಮ್ಮ ಉದ್ದೇಶ ಏನು, ಮಕ್ಕಳು ಸುತ್ತಬಾರ್ದು ಎಜುಕೇಷನ್ಗೋಸ್ಕರ. ಒಂದು ಮಗು ಎಲ್ ಕೆ ಜಿಗೆ ಎಂಟ್ರಿ ಆದ್ರೆ 14 ವರ್ಷ ಆದ್ಮೇಲೆ ಪಿ ಯು ಸಿ ಮುಗಿಸ್ಕೊಂಡು ಆಚೆ ಬರಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮ್ಯೂಸಿಕ್ ಟೀಚರ್ ಇರ್ತಾರೆ, ಕಂಪ್ಯೂಟರ್ ಹೇಳ್ಕೊಡೋರು ಇರ್ತಾರೆ, ನಿಮಗೆ ಮಾರಲ್ ಸೈನ್ಸ್ ಅವ್ರು ಇರ್ತಾರೆ, ಆರ್ಟ್ ಹೇಳ್ತಕ್ಕಂಥ, ಸೊ ಎಲ್ಲಾ ಟೀಚರ್ಸ್ ಇರ್ತಾರೆ, ಫಿಸಿಕಲ್ ಟೀಚರ್ಸ್ ಎಲ್ಲರಿಗೂ ಇರ್ತಾರೆ. 1ನೇ ಕ್ಲಾಸ್ ಇಂದಾನೆ ಕಂಪಲ್ಸರಿ ಕಂಪ್ಯೂಟರ್,
0: ಡಿಜಿಟಲ್ ಶಿಕ್ಷಣ.
1: ಎಸ್, ಡಿಜಿಟಲ್ ಶಿಕ್ಷಣನೂ ಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಬಹಳ ಒತ್ತನ್ನ ಹಾಕಿದ್ದಾರೆ ಡೆಲ್ಲಿಯಿಂದನೂ ಕೂಡ. ಇಲ್ಲ, ಇವತ್ತು ನೀವು ಕಾಂಪಿಟೇಟಿವ್ ಫೀಲಿಂಗ್ಸ್ ನ ಕೊಡಬೇಕಂತ ಹೇಳಿ ಸ್ಕಿಲ್ 6ನೇ ಕ್ಲಾಸ್ ಇಂದಾನೆ ಸ್ಕಿಲ್ ನ ನಾವು ಕೌಶಲ್ಯ ಟ್ರೈನಿಂಗ್ ಏನಿದೆ ಅವ್ರಿಗೆ ಕೊಟ್ಟುಬಿಟ್ರೆ, ಬಿಕಾಸ್ ಟುಡೇ ಇಟ್ ಇಸ್ ನಾಟ್ ಅಬೌಟ್ ಥಿಯರಿ ಓನ್ಲಿ, ಇಟ್ ಇಸ್ ಅಬೌಟ್ ಪ್ರಾಕ್ಟಿಕಲ್ ಆಲ್ಸೋ. ಸೊ ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ದ್ವಿಭಾಷಾ ಇರ್ತದೆ, 1ನೇ ಕ್ಲಾಸಿಂದ 14ನೇ ಕ್ಲಾಸ್ವರೆಗೂ ಇರುತ್ತೆ. ಮಗುಗೆ ಹಾಡದ್ ಹೇಳ್ಕೊಡಿ ಹಾಡುತ್ತೆ, ಆಟ ಹೇಳ್ಕೊಡಿ ಆಟ ಆಡುತ್ತೆ, ಪಾಠ ಹೇಳ್ಕೊಡಿ ಪಾಠ ಹೇಳ್ಕೊಡುತ್ತೆ. ಅದಕ್ಕೆ ನಿಜ ಹೇಳ್ಬೇಕಂದ್ರೆ ಕೆಟ್ಟ ಬುದ್ಧಿ ಹೇಳ್ಕೊಟ್ರೆ ಕೆಟ್ಟ ಬುದ್ಧಿ ಕಲಿತೆ. ನಾವು ಏನೇನ್ ಬುದ್ಧಿ ಕಲಿಸ್ತೀವಿ ಅದನ್ನ ಕೊಡಬೇಕು
0: ಅದಕ್ಕೆ.
1: ಎಸ್ ಎಸ್, ಇವಾಗ ನಾವು ಅದನ್ನ ಮ್ಯೂಸಿಕ್ ಟೀಚರ್ ತಗೊಂಡ್ಬರ್ತಾ ಇದೀವಿ, ಸ್ಕೂಲ್ ಬ್ಯಾಂಡ್ ಇರ್ತದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ 1,100 ರಿಂದ 2,000 ವರ್ಗೂ ನಾವು ಇಲ್ಲಿಂದ ಫ್ರೀ ಬಸ್ಸಸ್ ಕಳಿಸ್ತೀವಿ. ಎಲ್ಲಿ ಚಿಕ್ಕ ಶಾಲೆ ಇರ್ತದೆ ಪಾಪ ಅವರಿಗೆ ತೊಂದರೆ ಇರ್ತದೆ, ಆ ಊರಿಗೆ ಬಸ್ ಅನ್ನ ಕಳಿಸಿ ಆ ಮಕ್ಕಳನ್ನ ವಾಪಸ್ಸು ಕರ್ನಾಟಕ ಪಬ್ಲಿಕ್ ಶಾಲೆಗೆ ತರ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದೀವಿ. ಹೆಣ್ಣು ಮಕ್ಕಳಿದ್ರೆ ಇನ್ನೊಬ್ರು ಏಜ್ಡ್ ಯಾರು ಒಬ್ರು ಡ್ಯೂಟಿಗೆ ಹಾಕಿ ಆ ಮಕ್ಕಳನ್ನ ಸುರಕ್ಷಿತವಾಗಿ ಕರ್ಕೊಂಬಂದು ಮತ್ತೆ ಸುರಕ್ಷಿತವಾಗಿ ವಾಪಸ್ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ನೋಡಿ, ಒಂದು ಮಗು, ಇದನ್ನ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕರು ಇನ್ ಸರ್ಕಾರಿ ಶಾಲೆ, ದೇ ಆಲ್ ಆರ್ ಮೆರಿಟೆಡ್. ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗಲಿ, ಇನ್ನೊಬ್ಬರಾಗಲಿ, ಯಾರೋ ಒಬ್ರು ಶಿಕ್ಷಕರಿಗೆ ನಿನಗೆ ಬಾಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ದೇ ಆಲ್ ಕಮಂಡರ್ ಮೆರಿಟ್, ಓನ್ಲಿ ಬೈ ಮೆರಿಟ್. ಸೊ ನಿಮಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ. ಬೇರೆ ಟೀಚರ್ಸು ಒಳ್ಳೆಯವರೇ, ಪ್ರೈವೇಟಲ್ಲೂ ಒಳ್ಳೆಯವರೇ, ಅನುದಾನಿತ ಶಾಲೆಯಲ್ಲೂ ಅಷ್ಟೇ. ನಮ್ಮಲ್ಲಿ 100% ಮೆರಿಟೆಡ್ ಇರೋದ್ರಿಂದ ನಾನು ಈ ರಾಜ್ಯದ ಜನರಿಗೆ ಸ್ವಲ್ಪ ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು. ನೀವು ಆ ಕಾನ್ಫಿಡೆನ್ಸ್ ನಾವು ಬಿಲ್ಡಪ್ ಮಾಡಿದ್ದೀವಿ, ಆ ಕಾನ್ಫಿಡೆನ್ಸಿಗೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ರೆ ನಮಗೂ ಕೂಡ ಅದು ಚಾಲೆಂಜಿಂಗ್ ಆಗಿ ತೊಗೊಂಡು ನಾವು ಮುಂದೆ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಇಬ್ಬರೇ ಟೀಚರ್ ಇದ್ದಾರೆ ಅಂತ. ಈ ಹಳ್ಳಿ ಕಡೆಗೆ ಈಗ ನಡೀತಾ ಇದೆ, KPS ಅಲ್ಲಿ ಹಂಗಲ್ಲ. ಎಲ್ಲ ಕ್ಲಾಸಿಗೂ ಒಬ್ಬೊಬ್ರು ಟೀಚರ್ಸ್ ಇರ್ತಾರೆ, ಸಬ್ಜೆಕ್ಟಿಗೆಲ್ಲ ಒಬ್ಬೊಬ್ರು ಟೀಚರ್ಸ್ ಇರ್ತಾರೆ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಏನು ನಿಮಗೆ ಪ್ರೈವೇಟ್ ಅಂತೇಳಿ ಒಂದು ಫೀಲಿಂಗ್ ಏನಿದೆ ಆ ಥರ ಒಂದು ವ್ಯವಸ್ಥೆಯನ್ನು ಕೊಡ್ತೀವಿ. ಆರ್ಥಿಕ ಹೊರೆಯೂ ಕೂಡ ದಯವಿಟ್ಟು ನಿಮಗೆ ಕಮ್ಮಿ ಆಗ್ತದೆ. ಯಾಕೆ ಅಂದರೆ ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಮಧ್ಯಾಹ್ನ ಊಟ, ಊಟದ ಜೊತೆಗೆ ತಟ್ಟೆಯಲ್ಲಿ ಮೊಟ್ಟೆ ಕೊಡ್ತೀವಿ, ಮೊಟ್ಟೆ ಇಲ್ಲ ಅಂದರೆ ಬಾಳೆಹಣ್ಣು ಕೊಡ್ತೀವಿ, ಆಮೇಲೆ ನಿಮಗೆ ಬುಕ್ಸ್ ಫ್ರೀಯಾಗಿ ಕೊಡ್ತೀವಿ. ಈಗ ನೋಟ್ ಬುಕ್ಸ್ ಕೂಡ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು, ನೋಟ್ ಬುಕ್ನೂ ನಾವು ಕೊಡ್ತಾ ಇದ್ದೀವಿ. PUC 10ನೇ ಕ್ಲಾಸ್ವರೆಗೂ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ವಿ, ಈಗ ಈ ವರ್ಷದಿಂದ ಸೆಕೆಂಡ್ ಇಯರ್ 12th standard ವರೆಗೂ ನಾವು ಟೆಕ್ಸ್ಟ್ ಬುಕ್ನ ಕೊಡ್ತಾ ಇದ್ದೀವಿ. ಈಗ 12th standard ವರೆಗೂ ಫ್ರೀ ಟೆಕ್ಸ್ಟ್ ಬುಕ್. ಸೊ ಅದಕ್ಕೆ ಇದೆಲ್ಲ ವ್ಯವಸ್ಥೆ ಇರೋದ್ರಿಂದ ಆರ್ಥಿಕ ಹೊರೆ ನಿಮಗೆ ಬರೋದಿಲ್ಲ. ಶೂಸು, ಸಾಕ್ಸು ಎಲ್ಲದು ಕೊಡೋದ್ರಿಂದ ಆರ್ಥಿಕವಾಗೂ ಕೂಡ ನಿಮಗೆ ಉಳಿತಾಯ ಆಗುತ್ತೆ. ನಮ್ಮ ಗ್ಯಾರಂಟಿಗಳ ಜೊತೆಗೆ ನಿಮಗೆ ಇದು ಕೂಡ ಉಳಿತಾಯ ಆಗುತ್ತೆ. ದಯವಿಟ್ಟು ಸರ್ಕಾರಿ ಶಾಲೆಗೆ ಕಾನ್ಫಿಡೆನ್ಸ್ ಕೊಂಡು ಧೈರ್ಯ ಮಾಡಿ ಕಳಿಸಿ. ನಾವು ಇರೋ ವ್ಯವಸ್ಥೆಯಲ್ಲಿ ಬೆಸ್ಟಾಗಿ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಕಾರಣ ಯಾರು ಅಂದರೆ ನಮ್ಮ ಶಿಕ್ಷಕರು. ನಿಜವಾಗ್ಲೂ ಅವ್ರು ಹೇಳ್ತೀನಿ, ಭಾಳ ಕಷ್ಟಪಟ್ಟುಬಿಟ್ಟು ಅವ್ರು ಮಾತ್ರ ನಿಜವಾಗ್ಲೂ ನಾವು ಯಾವಾಗಲೂ ಕೂಡ ಐ ಥಿಂಕ್ ನಾವು ಬಂದು ಹಿಂಗೆಲ್ಲ ಕುತ್ಕೊಂಡು ಇಷ್ಟೊಂದು ಬಂದು ಮಾತಾಡ್ತೀವಿ ಅಂದರೆ ಅಲ್ಲಿ ಗುರುಗಳು ಯಾರು ಅಂದರೆ ಜನ್ಮ ಕೊಟ್ಟಿರೋರು ತಂದೆ ತಾಯಿಯವರಾದರೆ ನಮ್ಮನ್ನು ಭವಿಷ್ಯವಾಗಿ ಜೀವನನ ಸಾಧಿಸ್ಲಿಕ್ಕೆ ನಮಗೆ ರೂಪಿಸ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ತಂದೆ ತಾಯಿಯವ್ರಿಗಿಂತ ನನಗನ್ಸುತ್ತೆ ಗುರುಗಳು ಅನಿಸುತ್ತೆ. ಅದರಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ಒಂದೊಂದು ಹಂತಕ್ಕೂ ಕೂಡ ಮಲ್ಟಿಪಲ್ ಕೈಂಡ್ ಆಫ್ ಗುರುಗಳು ಸಿಗ್ತಾರೆ. 1ನೇ ಕ್ಲಾಸಲ್ಲಿ ಒಂದು ಕಡೆ, LKGಯಲ್ಲಿ ಒಂದು ಕಡೆಗೆ ಸಿಗ್ತಾರೆ, ಹೈಸ್ಕೂಲಲ್ಲಿ, PUCಯಲ್ಲಿ. ನೋಡಿ ಇದೆಲ್ಲದು ನಾವು ಬರ್ತಾ ಬರ್ತಾ ಎಷ್ಟೊಂದು ಸತಿ ನಾವು ಮರ್ತೋಗ್ಬಿಡ್ತೀವಿ. ಆದರೆ ಮೇನ್ ಫೌಂಡೇಶನ್ ಒಂದು ದೇಶ ಮತ್ತು ಒಂದು ಒಬ್ಬ ವ್ಯಕ್ತಿಯಾಗಿ ಒಂದು ಮನುಷ್ಯತ್ವವಾಗಿ ಬೆಳಿಬೇಕಲ್ಲ, ಅದು ನನಗನ್ಸುತ್ತೆ ಗುರುಗಳ ಕಾರಣ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಭಾಳ ಎಲ್ಲ ಕಡೆನೂ ಕೂಡ ಭಾಳ ಕಷ್ಟ, ಎಷ್ಟೊಂದು ಕಡೆಗೆ ಅಡ್ಮಿಷನ್ನೇ ಸಿಗ್ತಾ ಇಲ್ಲ. ನಾವಿನ್ನೂ ಜಸ್ಟ್ ಅನೌನ್ಸ್ ಮಾಡಿದ್ದೀವಿ, ಈಗ ಹಣ ಬಿಡುಗಡೆ ನವೆಂಬರ್ ತಿಂಗಳಲ್ಲಿ DPRs ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ ಸ್ಕೂಲಿಗೂ ಕೂಡ ಆವರೇಜ್ ಆಫ್ 4-5 crores ಒಂದೊಂದು ಶಾಲೆ ಕೊಟ್ಟು ಅಲ್ಲಿಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು 1,000 KPS ಶಾಲೆ, ADB ಬ್ಯಾಂಕ್ ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ. ಈಗ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಸ್ವಲ್ಪ ಈ ಶಿಕ್ಷಣ ಅಂದರೆ ಭಾಳ ಪ್ರಿಯ, ಭಾಳ ಅಂದರೆ ಭಾಳ ಪ್ರಿಯ. ಅದಕ್ಕೆ CSR ಫಂಡಲ್ಲಿ ಇನ್ನೂ 1,000 ಶಾಲೆ ಮಾಡಬೇಕು. ಈ ಇನ್ನೊಂದು 12th, 10th, 13th ನಮಗೆ 100 ದಿವಸ ಆಗುತ್ತೆ ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ. ಸೊ ಅದಕ್ಕೆ 100 ದಿವಸಕ್ಕೆ 100 CSR ಶಾಲೆಗಳು ಅಂತ ಅವರು ಬೇರೆ ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದರೆ ಸರ್ಕಾರನು ಕೂಡ ಸಹಕಾರ ಮಾಡ್ತಾ ಇದೆ, ಶಿಕ್ಷಕರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಶಿಕ್ಷಣ ಒಂದು ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ.
0: ಬಹಳ ಸಂತೋಷ ಆಗುತ್ತೆ. ತುಂಬಾ ವಿಸ್ತಾರವಾಗಿ ಇಡಿಯಾದಂತಹ ಒಂದು ಕಲ್ಯಾಣದ ಕೆಲಸಗಳನ್ನ ಹೇಗೆ ಮಾಡ್ತಾ ಇದ್ದೀರಂತ ಅನ್ನೋದು, ಮತ್ತೆ ನೀವು ತುಂಬಾ ಕಾನ್ಫಿಡೆನ್ಸ್ ಅನ್ನು ತುಂಬಿದ್ದೀರಿ ಎಲ್ಲರಲ್ಲೂ ಕೂಡ, ಮತ್ತೆ ನಿಮ್ಮಲ್ಲಿ ಒಂದು ಅದಮ್ಯ ಚೇತನ ಇದೆ, ತುಂಬಾನೇ ಬಹಳ ಚುರುಕಾಗಿ ತಾವು ಓಡಾಡ್ತಾ ಇದ್ದೀರಿ, ಅದು ಬಹಳ ಸಂತೋಷದ ವಿಷಯ. ಈಗ ಇಂಥ ಸಂದರ್ಭದಲ್ಲಿ ಜೊತೆಗೆ ಶಿಕ್ಷಣದ ಜೊತೆಗೆ ಶಿಕ್ಷಕರ ಕಲ್ಯಾಣದ ಬಗ್ಗೆನೂ ಕೂಡ ಮಾತಾಡ್ತಾ ಬಂದಿದ್ದೀವಿ ನಾವು. ಅವರಿಗೆ ಒಳ್ಳೆಯದಾಗಬೇಕು, ಯಾವತ್ತು ಅವರಿಗೆ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಮತ್ತೆ ಅಥವಾ ಇನ್ನಿತರ ಕೆಲವು ಸಮಸ್ಯೆಗಳು ಇರ್ತವೆ, ಅದನ್ನು ಕೂಡ ಅದ್ರ ಕಡೆನು ಗಮನ ಕೊಡಬೇಕು ಅಂತ ಹೇಳಿ ಶಿಕ್ಷಕರ ಜಯಂತಿ ಸಂದರ್ಭದಲ್ಲಿ ಈ ವಿಚಾರ ಮಾತಾಡ್ಬೇಕು ನಾವು.
1: ಇದು ಶಿಕ್ಷಕರ ಅವ್ರ ಜೊತೆಗೆ ಒಂದು ಕಮಿಟಿನೂ ಕೂಡ ಇದೆ. ನಮ್ದು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಅಂತ ಹೇಳಿ ಒಂದು ಮಾಡ್ಕೊಂಡಿದ್ದೀವಿ, ಅದು KSTBF ಅಂತ ಹೇಳಿ. ಸೊ ಅದರಲ್ಲಿ ಶಿಕ್ಷಕರ ಈ ಸಂಘಗಳ ಅಧ್ಯಕ್ಷರು ಕೂಡ ಇರ್ತಾರೆ, ನಾಮಿನೇಟೆಡ್ ಎಲ್ಲರೂ ಕೂಡ ಇರ್ತಾರೆ. ಅವ್ರಿಗೇನಾದ್ರು ಸಡನ್ ಆಗಿ ಹುಷಾರಿಲ್ಲ ಅಂದರೆ, ಅವ್ರ ಫ್ಯಾಮಿಲಿಗೆ ಏನಾದ್ರು ಆರ್ಥಿಕ ಸಹಾಯ ಬೇಕು ಅಂದರೆ ಅವ್ರಿಗೂ ಕೂಡ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಸುಮಾರು 5,000 ಕೆಲವು ಸತಿ 50,000 ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಅವಶ್ಯಕತೆ ಆಗಿರ್ತಕ್ಕಂಥ ಕೆಲವು ಏನು ಹಣದ ವ್ಯವಸ್ಥೆ ಇರಬೇಕು, ಅವ್ರ ಮಕ್ಕಳಿಗೆ ಓದೋದಕ್ಕಿರ್ಬೋದು ಅದಕ್ಕೂ ಕೂಡ, ಆಮೇಲೆ ಕೆಲವು ಅವರಿಗೆ ಫೆಸಿಲಿಟೀಸ್ನ ಕೊಡ್ತಕ್ಕಂಥ ಕೆಲಸವನ್ನು, ಬೇಸಿಕಲಿ ಅವರಿಗೆ ಏನಾದರೂ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಮಕ್ಕಳನ್ನ ಸೇರಿಸ್ಬೇಕಂತ ಹೇಳಿದರೆ ಅವರಿಗೆ ಮಕ್ಕಳಿಗೆ ಸಹಾಯಧನ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿಂದ ನಾವು ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಕೆಲವು ಒಳ್ಳೆ ನನಗನ್ಸುತ್ತೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿದ್ರೆ, ಮತ್ತೆ ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ಇದೆ ಅವರಿಗೆ. ಈಗ ಹೊಸದಾಗಿ ಬೇರೆ ಬೇರೆ ನಮ್ಮ ಸರ್ಕಾರದಲ್ಲೂ ಕೂಡ ಬೇರೆ ಬೇರೆ ಯೋಜನೆಯಲ್ಲಿ ಅವರಿಗೆ ಸರ್ಕಾರಿ ನೌಕರರಾಗಿ ಏನೇನು ಫೆಸಿಲಿಟೀಸ್ ಸಿಗ್ಬೇಕು. ಯಾಕೆಂದ್ರೆ ಅವರು ಶಿಕ್ಷಕರು ಮಾತ್ರ ಅಲ್ಲ, ನಮ್ಮ ಗೌರ್ಮೆಂಟ್ನ ಒಂದು ಮೇನ್ ಫೋರ್ಸ್, ಅವ್ರ ಮೇನ್ ಪಿಲ್ಲರ್ಸ್. ಸೊ ಇಂಥ ಒಂದು ಸೇವೆಗಳನ್ನ ಮತ್ತೆ ವೈಯಕ್ತಿಕವಾಗಿ ಅವ್ರು ಏನಾದ್ರು ಕೋರ್ಸ್ಗಳನ್ನು ಮಾಡಬೇಕಂದ್ರೆ ಅವರಿಗೆ ಶಿಷ್ಯ ವೇತನ ಕೊಡೋದು ಇದೆಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು. ಮತ್ತೆ ಅದನ್ನು ಸ್ಟ್ಯಾಂಡರ್ಡ್ ಆಗಿ ಕಮಿಟಿಯಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಏನೇ ಸಜೆಷನ್ ಕೊಟ್ಟರೆ ಕೂಡ ಅವ್ರಿಗೂ, ಆಮೇಲೆ ನಮ್ಮ ಇಲಾಖೆ ತುಂಬಾ ಟ್ರಾನ್ಸ್ಪರೆನ್ಸಿ ಆಗಿ ಇಟ್ಟಿರ್ತೀವಿ. ನೋಡಿ, ಇಷ್ಟು ಹಣ ಇದೆ, ಇದನ್ನ ಯಾವ ರೀತಿ ನಾವು ಬಳಸ್ಕೊಳ್ಬೇಕು, ನಾವೆಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪಾಪ ಅವರೇ ದುಡ್ಡು ಎಲ್ಲ ಹಾಕ್ತಾರೆ, ಹಾಕಿ ಮಾಡ್ತಕ್ಕಂಥದ್ದು. ಮತ್ತೆ ಗುರುಭವನಗಳನ್ನ ನಾವು ನಿರ್ಮಾಣ ಮಾಡ್ತಕ್ಕಂತ ಕೆಲಸವನ್ನು ಕೂಡ ಅದನ್ನ ಸಾಕಷ್ಟು ಕಡೆಗೆ ಆಗಿದೆ. ಇನ್ನು ಕೆಲವು ಕಡೆಗೆಲ್ಲ ಈ ಹೊಸ ತಾಲೂಕು ಬಂದ ತಕ್ಷಣ ಸ್ವಲ್ಪ ಕಷ್ಟ ಆಗ್ತದೆ, ಹೊಸ ಗುರುಭವನ ಮಾಡಬೇಕಾಗ್ತದೆ. ಹಳೆಯದು ಗುರುಭವನ ಆಗಿರುತ್ತೆ, ಅದೊಳಗೆ ಸರ್ಕಾರದ ಪಾಲು ಇರ್ತದೆ, ಮತ್ತೆ ಗುರುಗಳು ಅವರೆಲ್ಲ ಸೇರಿ ಸಂಘದಲ್ಲಿ ಕೂಡ ಅವರು ಪಾಲನ್ನ ಕೊಡ್ತಕ್ಕಂಥದ್ದು. ಈ ತರ ಸಾಕಷ್ಟು ವಿಚಾರಗಳನ್ನ ಅವರಿಗೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಆಮೇಲೆ ನಿರಂತರವಾಗಿ ಅವರ ಅಸೋಸಿಯೇಷನ್ಸ್ ಅವರು ನಮ್ಮ ಆಫೀಸರ್ಸ್ ಜೊತೆಗೆ ರೆಗ್ಯುಲರ್ ಆಗಿ ನಾನು ಹೇಳಿದ್ದೀನಿ, ಟಚ್ ಅಲ್ಲಿ ಇರೋದು, ಮೀಟಿಂಗ್ಸ್ ಮಾಡೋದು, ಅದನ್ನೆಲ್ಲದು ಕೂಡ ಅವ್ರು ಏನೇ ಬಂದ್ರೇನು. ಅಂಡ್ ಟೀಚರ್ಸ್ ಆರ್ ಹ್ಯಾಪಿ, ಒಂದು ಇಡೀ ರಾಜ್ಯದಲ್ಲ ನೋಡಿದೀನಿ
0: ಯಾವುದೇ ಮುಷ್ಕರಗಳು ನಡೀತಾ ಇಲ್ಲ.
1: ನಡೀತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಸಮಸ್ಯೆಗಳು ಇರ್ತವೆ ಇಲ್ಲ ಅಂತ ಹೇಳಲ್ಲ, ಸ್ಪಂದನೆ ಮಾಡಬೇಕು. ನಾವಿರೋದಕ್ಕೆ ನಾವೇನು, ಈಗ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನಾವು ನೀವೆಲ್ಲ ಸಂಬಳ ಕಟ್ತೀರ, ನಮಗೆ ನಮಗೆ ಸಂಬಳ ಬರೋದು ನಿಮ್ಮ ಟ್ಯಾಕ್ಸ್ ಹಣದಲ್ಲಿ, ಅದರಲ್ಲಿ ಈ ಶಿಕ್ಷಕರು ಅವರು ಏನೋ ಟ್ಯಾಕ್ಸ್ ಕಟ್ಟಿ ಎಲ್ಲಿಂದನೋ ಬಂದಿರ್ತದೆ. ನಾವು ಯಾವಾಗಲೂ ಕೂಡ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೇನಾದರೂ ಮಾಡಲಿಲ್ಲ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಶಿಕ್ಷಕರು ಏನು ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ, ಆ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ, ಆ ಪ್ರೆಷರ್ನೂ ಕಮ್ಮಿ ಮಾಡಬೇಕು. ನನ್ನ ಇಲಾಖೆಯಿಂದ ಅವ್ರಿಗೆ ಫೋಕಸ್ ಏನಂದರೆ, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಶಿಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗಲಿ ಅಂತೇಳಿ ನಾನು ಭಾವಿಸ್ತೇನೆ.
0: ಸಚಿವರೇ, ಬಹುಶಃ ನಾವು ಮಾತಾಡ್ತಾ ಹೋದರೆ ಶಿಕ್ಷಣ ಕ್ಷೇತ್ರದ ವಿಚಾರಗಳು ಮುಗಿಯೋದೇ ಅಲ್ಲ, ಅಷ್ಟು ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗತ್ತೆ. ಅದು ಮಾಧ್ಯಮದ ವಿಷಯ ಆಗಿರ್ಬೋದು, ಸೌಕರ್ಯದ ವಿಷಯ ಆಗಿರ್ಬೋದು, ಅಥವಾ ಶಿಕ್ಷಕರಿಗೆ ಆಗುವಂಥ ಒಂದು ಕಲ್ಯಾಣದ ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತು ನಿಮ್ಮ ಕೆಲವು ಆಲೋಚನೆಗಳು. ಈಗೇನು ಹೊಸದಾಗಿ KPS ಈ ರೀತಿಯಾದ ಶಾಲೆಗಳನ್ನು ಆರಂಭಿಸಿ 1-12 ಒಂದೇ ಕಡೆ ಕಲಿಯುವಂಥದ್ದು ಕೇಂದ್ರೀಯ ಶಿಕ್ಷಣ ಆಗಲಿ ಅಥವಾ ನವೋದಯ ಶಾಲೆ ಮಾದರಿಯಲ್ಲಿ ನಮ್ಮಲ್ಲಿ ಕೂಡ ಎಲ್ಲವೂ ಸಾಧ್ಯತೆ ಇದೆ ಅಂತ ಅನ್ನೋದನ್ನು ಮಾಡಿ ತೋರಿಸಿದಿರಿ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಇಂಥ ಒಂದು ಕೆಲವು ಆಶಾದಾಯಕ ಮಾತುಗಳು ಅಥವಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಕೂಡ ತಾವು ಸಮರ್ಥವಾಗಿ ಮಾಡ್ತಾ ಇದ್ದೀರಿ ಅಂತಂತೇಳಿ ನಮಗೆ ಕಂಡು ಬರ್ತಾ ಇದೆ ಸರ್. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿಗೆ ಬಂದು ತಾವು ಇಷ್ಟು ವಿವರವಾಗಿ ಮಾತಾಡಿದ್ದಕ್ಕೆ, ಇಷ್ಟು ಸಮಯ ನಮ್ಮ ಜೊತೆಗೆ ನೀವು ಕಳೆದಿದ್ದೀರಾ, ನಮ್ಮೆಲ್ಲ ಶ್ರೋತೃ ಬಳಗದ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.
1: ಬಹಳ ಸಂತೋಷ ಆಗುತ್ತೆ. ನಿಮ್ಮ ವಿಸ್ತರಣೆ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆನೂ ಇದೆ. ಈ ಸಂದೇಶಗಳು ಹೋಗ್ಬೇಕು, ಮಾಹಿತಿಗಳು ಹೋಗ್ಬೇಕು, ಸಮಸ್ಯೆಗಳು ನಮಗೆ ಬಂದಾಗ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಟ್ಟಾಗ ನಮ್ಮ ಇಲಾಖೆಗೂ ಕೂಡ ಒಳ್ಳೇದಾಗ್ತದೆ, ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ. ಇದರೆಲ್ಲದ್ರ ಜೊತೆಗೆ ಆಕಾಶವಾಣಿ ಏನು ಇವತ್ತು ಈ ಕಾರ್ಯಕ್ರಮನ ನನ್ನನ್ನು ಕರೆಸಿ, ಸಮಯ ನಾವು ಕೊಡೋದಲ್ಲ, ನಮ್ಮ ಜವಾಬ್ದಾರಿ ಅದು, ನಾವೆಲ್ಲರೂ ಕೂಡ ಅದನ್ನ ಹಂಚ್ಕೊಳ್ಬೇಕಾಗತ್ತೆ. ನಮ್ಮ ಕಮಿಟ್ಮೆಂಟ್ ಇರಬೇಕು, ನಾವು ಬಂದು ಈ ಥರ ಚರ್ಚೆ ಮಾಡಬೇಕು. ಬರೀ ಇದೊಂದೇ ಇಲಾಖೆ ಅಲ್ಲ, ಇಲಾಖೆ ಸುಮಾರು 35% ಸರ್ಕಾರಿ ನೌಕರಿ ಎಲ್ಲಿದ್ದಾರೆ ಅಂದರೆ ನನ್ನ ಇಲಾಖೆಯಲ್ಲಿದ್ದಾರೆ. ಸಮಸ್ಯೆಗಳು ಎಲ್ಲಿದ್ದಾವೆ ಅಂದರೆ ನನ್ನ ಇಲಾಖೆಯಲ್ಲಿದ್ದಾರೆ. ನಾನು ಮಕ್ಕಳ ಒಂದು ವಿಶ್ವಾಸಕ್ಕೆ ಇವತ್ತು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಎಲ್ಲ ಶಿಕ್ಷಕರು ಕೂಡ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನಿಮಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ.
1: ಧನ್ಯವಾದಗಳು.
2: ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಇದುವರೆಗೆ ನೀವು ಕೇಳ್ತಾ ಇದ್ರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್.

ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಸಮಯ 9:30. ಆಲಿಸೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರುಗಳ ಸ್ವರಗಳಲ್ಲಿ ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಕೇಳ್ತಾ ಇದ್ದೀರಾ. ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಶಿವದಯಶಂಕರ್ ಅವರ ಸಾಹಿತ್ಯದಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದಂತಹ ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯದಲ್ಲಿ ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಅರುಣರಾಗ ಚಿತ್ರದ ಗೀತೆಯನ್ನು ಕೇಳೋಣ. ಕೇಳಿಬರುವ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಅವರದು.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಂಧುವರೇ, ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಇವರುಗಳ ಸ್ವರಗಳಲ್ಲಿ ಆಲಿಸೋಣ ಭಾಗ್ಯ ಜ್ಯೋತಿ ಚಿತ್ರದ ಗೀತೆ. ವಿಜಯ ಭಾಸ್ಕರ್ ಅವರ ಸಂಗೀತಕ್ಕೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಲಿಸುತ್ತಿರುವಿರಿ ಅವಳಿ ಜವಳಿ ಚಿತ್ರದ ಗೀತೆ. ಸತ್ಯಮ್ ಅವರ ಸಂಗೀತ ಸಂಯೋಜನೆಗೆ ದೊಡ್ಡರಂಗೇಗೌಡರ ಸಾಹಿತ್ಯವಿದೆ.
1: ಸೊಗಸಾದ ಹೆಣ್ಣು ರುಚಿಯಾದ ಹಣ್ಣು ಎಂದೆಂದು ಸಂತೋಷವೇ.

ಮೋಜು ಮಾಡದೆ ಎಲ್ಲ ಬದುಕು ಬೇಸರ, ಕೇಕೆ ಹಾಕಲು ಗಲ್ಲ ನವೀನ ಸಾರ, ರಂಗು ಕಾಣುತ್ತಾ ಕಣ್ಣು ಜಗವು ಸುಂದರ, ದಾರಿ ಸಾಗುತ್ತಾ ಒಂದು ಸಲೀಸು ಪೂರ, ಮೋಹದ ತೀರ ಹೀರುತ್ತ ಮೇರ ಚಿಂತೆಯ ದೂರ.

ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಕವಿರಾಜ್ ಅವರ ಸಾಹಿತ್ಯದಲ್ಲಿ ಕೇಳುತ್ತಿರುವಿರಿ ಬಚ್ಚನ್ ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯಪ್ರಕಾಶ್.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಇದೀಗ ಆಲಿಸುವಿರಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಬಿಡುಗಡೆಯ ಬೇಡಿ ಚಿತ್ರದ ಗೀತೆಯನ್ನು. RN ಜಯಗೋಪಾಲ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಅಭಯ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿತ್ತು. ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಆಲಿಸುತ್ತಿರುವಿರಿ BMW ಚಿತ್ರದ ಗೀತೆ. ಶ್ರೀರಾಮ್ ಗಂಧರ್ವ ಅವರ ಸಂಗೀತಕ್ಕೆ ಗಂಧರ್ವ ರಾವತ್ ಅವರ ಸಾಹಿತ್ಯವಿದೆ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರುಗಳ ಧ್ವನಿಗಳಲ್ಲಿ ಆಲಿಸೋಣ ಬಂಗಾರಿ ಚಿತ್ರದ ಗೀತೆಯನ್ನು. ಎ ಎಂ ನೀಲ್ ಅವರ ಸಂಗೀತ ಸಂಯೋಜನೆಗೆ ಜಯಂತ ಕಾಯ್ಕಿಣಿಯವರ ಗೀತರಚನೆ ಇದೆ.

ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಆಲಿಸೋಣ ಬಹುಕೃತ ವೇಷಂ ಚಿತ್ರದ ಗೀತೆ. ವೈಶಾಖ್ ವಿ ಭಾರ್ಗವ್ ಅವರ ಸಂಗೀತಕ್ಕೆ ಚೇತನ್ ಅನಿಕೇತ್ ಅವರ ಸಾಹಿತ್ಯವಿದೆ.

ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಆತ್ಮೀಯ ಶ್ರೋತೃ ಬಂಧುವರೇ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇದೀಗ ಆಲಿಸೋಣ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಶೃಂಗಾರ ಕಾವ್ಯ ಚಿತ್ರದ ಗೀತೆ. ಗೀತೆ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ ಅವರು.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.
1: ಹೇಳಿದ್ರೆ CM ಗುಡ್ ಮಾರ್ನಿಂಗ್ ಅಂತ ಹೇಳಿ ಭಾಸ್ಕರ್ ಬಾಬು ಅವರು ಯಶವಂತಪುರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಸ್ವರೂಪ ಲೋಕೇಶ್ ಅವರು ಹೇಳ್ತಾ ಇದ್ರೆ ವಿವಿಧ ಭಾರತೀಯ ಅಚ್ಚ ಕನ್ನಡದ ಸ್ವಚ್ಛವಾದ ನಿರೂಪಣೆಯ ಶೈಲಿ ಕೇಳುಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ ಅಂತ ವೆಂಕಟೇಶ್ ಅವರು ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಸಾಕಷ್ಟು ಜನರ ಸಂದೇಶಗಳು ಕೂಡ ಓದಲಿಕ್ಕೆ ಬಾಕಿ ಇದೆ. ನಾವು ಮತ್ತೆ ಎರಡು ಹಾಡನ್ನು ಕೇಳ್ಕೊಂಡು ಬಂದು ನಿಮ್ಮ ಸಂದೇಶಗಳ ಕಡೆಗೆ ಹೋಗೋಣ. ಬಂಗಾರದ ಹೂವು ಚಿತ್ರದಿಂದ ಒಂದು ಗೀತೆ ಕೇಳಿ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ, ಆರ್ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಇದರ ಜೊತೆಗೆ ಬರ್ತಾ ಇರುವ ಮತ್ತೊಂದು ಹಾಡು ಆನಂದ ಕಂದ ಚಿತ್ರದ್ದು, ಪಿ ಸುಶೀಲ್ ಅವರ ಧ್ವನಿ, ಆರ್ಎನ್ ಜಯಗೋಪಾಲ್ ಅವರದ್ದೇ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

0: ಕುಂಕುಮ ರಕ್ಷೆಯ ಚಿತ್ರಕ್ಕಾಗಿ ಚಿ ಉದಯ ಶಂಕರ್ ಅವರು ಬರೆದ ಗೀತೆಯನ್ನ ಕೇಳಿದ್ದು ನೀವು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಡುಗಳಲ್ಲಿ ಎಲ್ಲ ರೀತಿಯ ಹಾಡುಗಳನ್ನ ನಾವು ಕೇಳ್ತಾ ಇದ್ದೇವೆ, ಬೇರೆ ಬೇರೆ ರೀತಿಯ ಹಾಡುಗಳು. ಅದರಲ್ಲಿ ಒಬ್ರು ಹೇಳ್ತಾ ಇದ್ರೆ, ಯಾರು, ನಾಗರತ್ನ, ನೀನು ಬಲ್ಲೆ ನಾನು ಬಲ್ಲೆ ನಮ್ಮ ಅಂತರಂಗ, ನೀ ಇದ್ದರೇನು ಹತ್ತಿರ, ಈ ಹಾಡುಗಳಲ್ಲಿ ಜೀವಾನೇ ಅಡಗಿದೆ ಅನಿಸುತ್ತೆ ಅಂತ ಒಬ್ರು ಹೇಳ್ತಾರೆ. ಮತ್ತೊಬ್ರು ಹೇಳ್ತಾ ಇದ್ರೆ, ಆನಂದ ಕಂದ, ನೀನಿದ್ದರೇನು ಹತ್ತಿರ, ತುಂಬಾ ಇಷ್ಟವಾದ ಹಾಡು, ಯಾವ ಸನ್ನಿವೇಶದಲ್ಲಿ ಹೇಳ್ತಾರೆ ಅಂತ. ಸಿನಿಮಾ ನೋಡಿಲ್ಲ, ಆದರೂ ಕೂಡ ಅರ್ಥಪೂರ್ಣವಾದಂಥ ಒಂದು ಸನ್ನಿವೇಶವನ್ನು ಕೇಳಿಸಿದ್ರಿ ವಿವಿಧ ಭಾರತಿಯಲ್ಲಿ ಅಂತ ಶೋಭಾ ಅವರು ಹಾಸನದಿಂದ ಮೆಸೇಜ್ ಮಾಡಿದರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸುನಿಲ್ ಕುಲಕರ್ಣಿ ಮೌಂಟ್ ವ್ಯೂ ಅಮೆರಿಕಾದಿಂದ ಹೇಳ್ತಾ ಇದ್ದಾರೆ, ಹಳೆ ಹಾಡುಗಳು ನಿಜವಾಗ್ಲೂ ಹೃದಯವನ್ನು ತಟ್ಟಿಸುವಂಥದ್ದು, ನನಗಂತೂ ಸಮಯ ಕಳೆದು ಹೋಗೋದೇ ಗೊತ್ತಾಗೋದಿಲ್ಲ, ವಿವಿಧ ಭಾರತಿಗೆ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸ್ತೇನೆ ಅಂತ ಇವರು ಹೇಳ್ತಾರೆ. ಹಾಗೆ ಮತ್ತೊಬ್ಬರು ಹೇಳ್ತಾ ಇದ್ರೆ, ಬಂಗಾರದ ಹೂವು ಚಿತ್ರದ ಹಾಡು ಬಹಳ ಸೊಗಸಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಅಂತ. ಅಥಣಿ ಚಂದ್ರಕಾಂತ್ ತಾಂಬತ್ ಫ್ಯಾಮಿಲಿಯವರು ಕೂಡ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತು ಅಕ್ಕ ಮಹಾದೇವಿ ಗಂಗಾವತಿ ಇವರು ಹೇಳ್ತಾರೆ, ನನಗೆ ಕಾಣಿಕೆಯಾಗಿ ಬಂದಂಥ ಬಂಗಾರದ ಹೂವು ನನ್ನ ಹತ್ರ ಇದೆ, ಅಂದಿನ ಕಾಲದ ಬಂಗಾರದ ಹೂವಿಗೆ ಈಗ ಸಾಕಷ್ಟು ಬೆಲೆ ಬಂದಿದೆ ಅಂತ ಹೇಳ್ತಾ ಇದ್ರೆ, ಇದು ನೀವು ರೇಡಿಯೋಗೆ ಹೇಳ್ತಾ ಇದ್ದೀರೋ ನಿಮ್ಮ ಪತ್ನಿಗೆ ಹೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಹಾಗೆ ಹಂಸ, ನಿತಿನ್ ಗೌಡ, ಸುಕನ್ಯಾ, ಅಶ್ವಥನಾರಾಯಣ, ಮಾಗಡಿ ಎಲ್ಲರೂ ಹೇಳ್ತಾ ಇದ್ರೆ, ಹೃತ್ಪೂರ್ವಕವಾದ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಮತ್ತೊಬ್ಬರು ಗದಗ್ ಬೆಟ್ಕೇರಿ ನಾಗರಾಜು, ಓಲ್ಡ್ ಈಸ್ ಗೋಲ್ಡ್ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೇನೇ ರಮೇಶ್ ರಂಗ ವಿದ್ಯಾರ್ಥಿ, ಅಪರೂಪದ ಗೀತೆ, ಮರೆಯಲಾಗದ ಕಥೆ ಚಿತ್ರದ ಹಾಡು ತುಂಬಾ ಚೆನ್ನಾಗಿದೆ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಅಂತಾರೆ. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಸುರೇಶ್ ಭಟ್ ಅವರು ಗೌರಿ ಬಿದ್ನೂರಿನಿಂದ, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಸಮಂತ್ ಸವಿತಾ ಸುಂದರ್ ಕುಪ್ಪೆ ಶಾಂತ ಬ್ಯಾಂಕ್ ಕಲನಿಂದ, ವಾಣಿಶ್ರೀ ರಾಣೆಬೆನ್ನೂರಿನಿಂದ, ರಾಜೇಶ್ ಹಲಸೂರು ಮತ್ತು ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ, ಸುಜಾತ ಗಣೇಶ, ಲಿಖಿತ, ಯತೀಶ, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ಇವರೆಲ್ಲರೂ ಕೂಡ ನಮಗೂ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ, ಆಮೇಲೆ ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರಿನಿಂದ, ಬೆಳಗಾವಿ ಕಣಬರ್ಗಿ ಬಸವರಾಜ್ ಕುಂಬಾರ್ ಮತ್ತು ಮನೆಯವರು ಕೂಡ ನಮಗೂ ಓಲ್ಡ್ ಈಸ್ ಗೋಲ್ಡ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ದಾರೆ.
1: ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ.

ನನ್ನ ಫೇವ್ರೆಟ್ ಹಾಡು. ಎಷ್ಟೇ ಇರಲಿ, ಕಲ್ಪನಾ ಅವರು ತಮ್ಮ ಪ್ರೇಮಿ ಕಲ್ಯಾಣ್ ಕುಮಾರ್ಗೋಸ್ಕರ ಫಂಕ್ಷನಲ್ಲಿ ಹೇಳುವಂಥ ಹಾಡು ನನ್ನ ಮೆಚ್ಚಿನ ಗೀತೆ, ನೀನು ಬಲ್ಲೆ ನಾನು ಬಲ್ಲೆ, ಅದು ಕೂಡ ನಂಗೆ ತುಂಬಾ ಇಷ್ಟ ಅಂತ ವರಲಕ್ಷ್ಮಿ ಅವರು ಪುಣ್ಯದಿಂದ ಮೆಸೇಜ್ ಮಾಡಿದರೆ. ಕಲಬುರಗಿ ಪದ್ಮನಾಭ ಅವರ ಮೆಸೇಜ್ ಕೂಡ ಬಂದಿದೆ. ಮಮತಾ ಮೇಘಾಧ್ರುವ ಬಟ್ನಿ ಕೇಶವಪುರ ಇಲ್ಲಿಂದ ಕೂಡ ಮೆಸೇಜ್ಗಳು ಬಂದಿದೆ. ಇನ್ನೀಗ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮುಂದುವರೆದ ಭಾಗ ನಾವು ಕೇಳೋಣ. ನಮ್ಮೂರ ದೇವತೆ ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಇದು ಬಸವರಾಜ ಕೆಸ್ತೂರು ಅವರು ಬರೆದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ. ಇದರ ಜೊತೆಗೆ ನಮ್ಮಮ್ಮ ಎಸ್ ಜಾನಕಿಯಮ್ಮ ಅವರು ಹಾಡಿರುವಂಥ ಗಂಧದ ಗುಡಿ ಚಿತ್ರದ ಗೀತೆ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ, ಈ ಹಾಡು ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಚಿವುದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಆಗ ಕೆರಳಿ ನಿಂತ ಕಾಳಿ ಅಂತಾಗಿ ಕೂಗಿ ಕಣ್ಣಲ್ಲಿ ಬೆಂಕಿ ಕಿಡಿ ಮಾತಲ್ಲಿ ಸಿಡಿಸಿಡಿ ಮೂಗಿನ ಕೆಳಗೊಂದು ಬಾಯಿದೆ ಎಂದರು ಗುಡುಗಾಡಿ ಹಠ ಮಾಡಿ ಮಾತಲೇ ಬಡಿದಾಡಿ ರಣರಂಗ ಮಾಡುವೆ ಅರಮನೆಯೆಲ್ಲ ಓಡಾಡಿ ಓಡಾಡಿ ಓಡಾಡಿ ಓಡಾಡಿ.
1: ಶ್ರೀಕೃಷ್ಣ ದೇವರಾಯ ಚಿತ್ರದ ಒಂದು ಹಾಡನ್ನು, ಚಿಕ್ಕ ಹಾಡನ್ನು ಕೇಳಿದ್ದು. ಚಿವುದಯಶಂಕರ್ ಅವರು ಬರ್ತಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು.

ಧನಲಕ್ಷ್ಮಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ, ಜೀವದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಹೌದು, ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಹಾಡು ಕೇಳಿ ಬಂತು. ಇನ್ನು ಒಳ್ಳೆ ಹಾಡು ಪ್ರಸಾರ ಆಯಿತು. ನಾವು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ವಿ, ಗೌರಿ ಪೂಜೆ ಮಾಡ್ತಾ ಇರೋ ಟೈಮ್ಗೆ ಲಕ್ಷ್ಮಿ ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತ ರಜನಿಯವರ ಸಂದೇಶ ಬಂದಿದೆ ವೈಟ್ ಫೀಲ್ಡಿಂದ. ಬನಶಂಕರಿಯಿಂದ ಆರತಿಯವರು ಒಳ್ಳೊಳ್ಳೆ ಅಪರೂಪದ ಹಾಡುಗಳನ್ನು ಕೇಳಿ ಖುಷಿ ಆಯಿತು ಅಂತ ಹೇಳ್ತಾ ಇದ್ರೆ, ಮತ್ತು ಶಾಂತಾ ಅವರು ಬ್ಯಾಂಕಾಲನಿಂದ ಮೆಸೇಜ್ ಕಳಿಸಿದ್ದಾರೆ. ಒಟ್ಟಾರೆ ಈ ಹಳೆಯ ಹಾಡುಗಳ ಕಾರ್ಯಕ್ರಮ ಬಂಗಾರದ ಹೂವು ಸಿನಿಮಾದ ಹಾಡು ತುಂಬಾ ಖುಷಿಯಾಯಿತು ಅಂತ ಅಲ್ಲಿಲ್ಲ ಬೇಗೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಳೆಯ ಹಾಡುಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು ಅಂತ ನಾನು ಹೇಳಕ್ಕೆ ಮುಂಚೆನೆ ತುಂಬ ಜನ ಟಾಟಾ ಬಾಬಾಯ್ ಹೋಗ್ಬಿಟ್ಟು ಬರ್ತೀರಾ ಅಂತೆಲ್ಲ ಹೇಳಿದರೆ, ಹೌದು ಹೌದು ನಾನು ಹೊರಟಿದ್ದೀನಿ ಈಗ. ನೀವಂತೂ ಯಾವಾಗಲೂ ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸದಾ ನಮ್ಮ ಜೊತೆಯಾಗಿರಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ದೀಪ ಚಿತ್ರದ ಗೀತೆ ಬರ್ತಾ ಇದೆ, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ದೊಡ್ಡರಂಗೇಗೌಡರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಕ್ಷರ ಜ್ಞಾನದ ಜೊತೆಗೆ ಸನ್ಮಾರ್ಗದಲ್ಲಿ ಮುನ್ನಡೆಯುವ ಸಂಸ್ಕಾರ ನೀಡಿ ವ್ಯಕ್ತಿತ್ವವನ್ನು ರೂಪಿಸುವ ಸಮಸ್ತ ಗುರುವೃಂದಕ್ಕೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಆದರ್ಶ ಶಿಕ್ಷಕ ಶ್ರೇಷ್ಠ ತತ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆದರದಿಂದ ಸ್ಮರಿಸೋಣ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದಂತಹ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡ ಕೇಂದ್ರದ ಕಲಿಕಾ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ತಮಿಳುನಾಡಿನ 8 ಮಂದಿ ಮೃತಪಟ್ಟಿದ್ದಾರೆ. ಕೈಪೆ ಮಂಗಲಂನ ಪಣಂಬಿಕ್ಕುನು ಎಂಬಲ್ಲಿ ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಯುವಕರು ಪ್ರಯಾಣಿಸುತ್ತಿದ್ದ ಕಾರು ತಡರಾತ್ರಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಮೃತಪಟ್ಟವರು ತಮಿಳುನಾಡಿನ ವಿದ್ಯಾರ್ಥಿಗಳು ಎಂದು ಶಂಕಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಸಂಜೆ 2026 ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪುರಸ್ಕೃತರೊಂದಿಗೆ ಸಂವಾದ ನಡೆಸಿದರು. 2047 ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸಲು ಶಿಕ್ಷಕರು ಮಕ್ಕಳನ್ನು ಸಿದ್ದಪಡಿಸಬೇಕು. ವಿದ್ಯಾರ್ಥಿಗಳು ದೇಶದ ಅತಿದೊಡ್ಡ ಸಂಪತ್ತಾಗಿದ್ದು ಅವರನ್ನು ಸುಸಜ್ಜಿತ ವ್ಯಕ್ತಿಗಳಾಗಲು ಸಿದ್ದಪಡಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: 101.3 FM. ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.
4: ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೂಡ ದಾಟಿ ಬರುವ ನನ್ನ ಅಪ್ಪಯ್ಯ.
3: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

ಹಲೋ, ನಮಸ್ತೆ, ಶುಭೋದಯ. ಶುಭೋದಯದಿಂದ ಮಧ್ಯಾಹ್ನದತ್ತ ಸಾಗ್ತಾ ಇದ್ದೇವೆ. ರೇಡಿಯೋ ಸಮಯ 11:04:42. ಈ ಹೊತ್ತಿನಲ್ಲಿ ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ತಮ್ಮೆಲ್ಲರಿಗೂ ಹೊಸ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

ನನ್ನ ಜೊತೆ ಪೂಜಾ ಲಕ್ಷ್ಮಿ ಚಿತ್ರದ ಹಾಡನ್ನು ಕೇಳ್ತಾ ಇದ್ರೆ ಸುಬ್ರಹ್ಮಣ್ಯ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೆಆರ್ಎಸ್ ಕಾಂತರಾಜ್ ಅವರ ಸಾಹಿತ್ಯಕ್ಕೆ ಕ್ಲಾರೆನ್ಸ್ ಅಲೆನ್ ಕ್ರಾಸ್ಟ ಹಾಗೂ ಪ್ರತೀಕ್ ಶೆಟ್ಟಿ ಅವರ ಸಂಗೀತವಿದೆ.

ಸ್ನೇಹಿತರೆ, ನಾ ಕೋಳಿಕೆ ರಂಗ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ರಾಜು ಎಮ್ಮಿಗಾನೂರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ

ಅಜನೀಶ್ ಲೋಕನಾಥ್ ಅವರೇ ಸಂಗೀತ ನೀಡಿ ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆಯನ್ನ ಕೇಳಿದ್ರಿ. ರಾಘವೇಂದ್ರ ಸ್ಟೋರ್ಸ್ ಚಿತ್ರದಿಂದ ಈ ಹಾಡಿಗೆ ಘೌಸ್ಪೀರ್ ಅವರ ಸಾಹಿತ್ಯವಿತ್ತು. ರಾಜ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ರೆ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: the Honourable President of India doing namaskar to all the awardees and other dignitaries who are present at the plenary hall of the Vigyan Bhavan. And the Honourable President of India is now departing from the plenary hall of Vigyan Bhavan, and the Minister for Education, the Ministers of State for Education, and the Departmental Secretaries of the Department of School Education and Literacy, the Department of Higher Education, and the Department of Skill and Entrepreneurship, now escorting the Honorable Rashtrapati ji towards the from the plenary hall of the Vigyan Bhavan. And as the Honorable Rashtrapati ji in her address said, that the society which respects teachers is indeed a progressive one, and she congratulated all the winners of the awards. She said that teachers from Ladakh to the Andaman and Nicobar Islands and from Arunachal Pradesh to Gujarat are all playing a pivotal role in furthering education and nurturing our students. She hailed the efforts of the Department of School Education, Higher Education and Skills and Entrepreneurship. She expressed the confidence that India will emerge as a knowledge economy and also the skill capital of the world. She mentioned about the reputation of the teachers of India's ancient Nalanda University, which spread far and wide and attracted students from all over the world. And she said that in the last 12 years, the primary school dropout rate has come down to almost nil.
1: आज के इस समारोह में हमें एक महत्वपूर्ण संदेश मिलता है, राष्ट्र निर्माण केवल बड़ी परियोजनाओं से नहीं होता, राष्ट्र निर्माण कक्षा में होता है। श्रोताओं, अब समारोह अपने समापन की ओर बढ़ रहा है। आज का यह आयोजन हमें एक बार फिर याद दिलाता है कि शिक्षक केवल भविष्य देश के नागरिक नहीं बनाते, वे भविष्य भारत का निर्माण भी करते हैं। राष्ट्रपति द्रौपदी मुर्मू द्वारा सम्मानित किए गए सभी शिक्षक हमारे लिए प्रेरणा है, उनके विद्यालयों को बधाई, उनके विद्यार्थियों को बधाई, उनके परिवारों को बधाई, और भारत के प्रत्येक शिक्षक को हमारा सादर नमन। इसी भावना के साथ विज्ञान भवन नई दिल्ली से राष्ट्रीय शिक्षक पुरस्कार 2026 का ये विशेष प्रसारण संपन्न होता है। इस प्रसारण को आप तक पहुंचाने में तकनीकी सहयोग दिया अशोक कुमार मिश्रा और बाबूलाल मीणा ने, हमारे ओबी इंचार्ज थे वीके तोमर और प्रस्तुतकर्ता प्रमोद कुमार। मैं शोएसआर खान अपने साथी कमेंटेटर कौशिक राय के साथ आपको आकाशवाणी के स्टूडियो वापस लिए चलता हूं। नमस्कार।
2: ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಮಾತನಾಡಿದರು. ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ. ಇನ್ನೀಗ
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಪರ್ಡ್ರಾಪ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
4: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಎಂಬ ಯೋಜನೆಯನ್ನು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಸಚಿವಾಲಯದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯು 2015 ಜುಲೈ 1ರಂದು ಪ್ರಾರಂಭ ಮಾಡಿತು. ಈ ಯೋಜನೆಯು ಮುಖ್ಯವಾಗಿ ಸೂಕ್ಷ್ಮ ನೀರಾವರಿ ಮೂಲಕ ಕೃಷಿ ಮಟ್ಟದಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದಲ್ಲದೆ ಇದು ಸೂಕ್ಷ್ಮ ನೀರಾವರಿಗಾಗಿ ಮೂಲ ಸೃಷ್ಟಿಗೆ ಪೂರಕವಾಗಿ ಸೂಕ್ಷ್ಮ ಮಟ್ಟದ ನೀರಿನ ಸಂಗ್ರಹಣೆ ಮತ್ತು ನೀರಿನ ಸಂರಕ್ಷಣೆ ನಿರ್ವಹಣಾ ಚಟುವಟಿಕೆಯನ್ನು ಸಹ ಬೆಂಬಲಿಸುತ್ತದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೇಶದಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ಅಡಿಯಲ್ಲಿರತಕ್ಕಂಥ ಪ್ರದೇಶವನ್ನು ಹೆಚ್ಚಳ ಮಾಡುವುದು, ನಿಖರವಾದ ನೀರಿನ ನಿರ್ವಹಣೆಯ ಮೂಲಕ ಬೆಳೆಗಳ ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸತಕ್ಕಂಥದ್ದು, ಕಬ್ಬು ಬಾಳೆ ಹತ್ತಿ ಮುಂತಾದ ಹೆಚ್ಚಿನ ನೀರನ್ನು ಬಳಸುವ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸಿ ಮತ್ತು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ಅಡಿಯಲ್ಲಿ ಹೊಲ ಬೆಳೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಲು ಸಾಕಷ್ಟು ಗಮನವನ್ನು ಈ ಯೋಜನೆ ನೀಡುತ್ತದೆ. ಫಲೀಕರಣವನ್ನು ಉತ್ತೇಜಿಸಲು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸಂಭಾವ್ಯ ಬಳಕೆಯನ್ನು ಮಾಡಿಕೊಳ್ಳುತ್ತದೆ. ಅಲ್ಲದೆ ನೀರಿನ ಕೊರತೆ ಇರತಕ್ಕಂಥ ನಿರ್ಣಾಯಕ ಅಂತರ್ಜಲ ಬ್ಲಾಕ್ಗಳ ಜಿಲ್ಲೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸತಕ್ಕಂಥದ್ದು. ಸಾಧ್ಯವಾದಷ್ಟು ಎತ್ತುವ ಮತ್ತು ಒತ್ತಡದ ನೀರಾವರಿ ಎರಡಕ್ಕೂ ಶಕ್ತಿ ಅತ್ಯುತ್ತಮ ಬಳಕೆಗಾಗಿ ಕೊಳವೆ ಬಾವಿಯನ್ನು, ನದಿ ಎತ್ತುವ ನೀರಾವರಿ ಯೋಜನೆಗಳನ್ನು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳೊಂದಿಗೆ ಈ ಯೋಜನೆ ಜೋಡಿಸುತ್ತದೆ. ನಡೆಯುತ್ತಿರುವ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಚಟುವಟಿಕೆಗಳೊಂದಿಗೆ ವಿಶೇಷವಾಗಿ ಅವುಗಳ ಸಂಭಾವ್ಯ ಬಳಕೆಗಾಗಿ ರಚಿಸಲಾದ ನೀರಿನ ಮೂಲಗಳು, ಒತ್ತಡದ ನೀರಾವರಿಗಾಗಿ ಸೌರಶಕ್ತಿಯ ಏಕೀಕರಣ ಇತ್ಯಾದಿಗಳೊಂದಿಗೆ ಒಮ್ಮುಖ ಮತ್ತು ಸಿನರ್ಜಿಯನ್ನು ಇದು ಸ್ಥಾಪಿಸುತ್ತದೆ. ಕೃಷಿ ಮತ್ತು ತೋಟಗಾರಿಕೆ ಅಭಿವೃದ್ಧಿಗಾಗಿ ಆಧುನಿಕ ವೈಜ್ಞಾನಿಕ ಜ್ಞಾನದೊಂದಿಗೆ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನವನ್ನು ಉತ್ತೇಜಿಸುತ್ತದೆ. ಅಭಿವೃದ್ಧಿಪಡಿಸುವುದು ಮತ್ತು ಪ್ರಸಾರ ಮಾಡುವುದು ಕೂಡ ಯೋಜನೆಯ ಉದ್ದೇಶವಾಗಿದೆ. ಅಲ್ಲದೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸ್ಥಾಪನೆ ಮತ್ತು ನಿರ್ವಹಣೆಗಾಗಿ ಕೌಶಲಪೂರ್ಣ ಮತ್ತು ಕೌಶಲರಹಿತ ವ್ಯಕ್ತಿಗಳಿಗೆ, ವಿಶೇಷವಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಇದು ಸೃಷ್ಟಿಸುತ್ತದೆ. ಈ ಯೋಜನೆಯ ಪ್ರಮುಖ ಲಕ್ಷಣಗಳು: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇದನ್ನು PMKSY ಅಂತಲೂ ಕರೀತಾರೆ, ಅದನ್ನು ಖಚಿತ ನೀರಾವರಿಗಾಗಿ ನೀರಿನ ಮೂಲಗಳನ್ನು ಸೃಷ್ಟಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಜಲ್ ಸಂಚಯ್ ಮತ್ತು ಜಲ್ ಸಿಂಚನ್ ಮೂಲಕ ಮಳೆ ನೀರನ್ನು ಸೂಕ್ಷ್ಮ ಮಟ್ಟದಲ್ಲಿ ಬಳಸಿಕೊಳ್ಳುವ ಮೂಲಕ ರಕ್ಷಣಾತ್ಮಕ ನೀರಾವರಿಯನ್ನು ಸೃಷ್ಟಿಸುತ್ತದೆ. ಕೃಷಿ ಮಟ್ಟದಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಸೂಕ್ಷ್ಮ ನೀರಾವರಿ ಯೋಜನೆಯ ಅವಿಭಾಜ್ಯ ಅಂಗ ಇದಾಗಿದೆ. ಈ ಯೋಜನೆಯಲ್ಲಿ 4 ಅಂಶಗಳಿವೆ: ಪ್ರತಿ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ, ಪ್ರತಿ ಹನಿ ಹೆಚ್ಚಿನ ಬೆಳೆ ಮತ್ತು ಹರ್ ಖೇತ್ ಕೋ ಪಾನಿ ಮತ್ತು ಜಲಾನಯನ ಅಭಿವೃದ್ಧಿ ಅಂತದ್ದು. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಸೂಕ್ಷ್ಮ ಮಟ್ಟದ ಸಂಗ್ರಹಣಾ ರಚನೆಗಳು, ದಕ್ಷ ನೀರಿನ ಸಾಗಣೆ ಮತ್ತು ಅನ್ವಯಿಕೆ, ನಿಖರ ನೀರಾವರಿ ವ್ಯವಸ್ಥೆಗಳು, ನರೇಗಾ ಅನುಮತಿಸತಕ್ಕಂತಹ ಮಿತಿಗಳನ್ನು ಮೀರಿ ಇನ್ಪುಟ್ ವೆಚ್ಚವನ್ನು ಭರ್ತಿ ಮಾಡುವುದು, ದ್ವಿತೀಯ ಸಂಗ್ರಹಣೆ, ನೀರು ಎತ್ತುವ ಸಾಧನಗಳು, ವಿಸ್ತರಣಾ ಚಟುವಟಿಕೆಗಳು, ಸಮನ್ವಯ ಮತ್ತು ನಿರ್ವಹಣೆ, ಇವುಗಳನ್ನು ಅನುಷ್ಠಾನಗೊಳಿಸುತ್ತದೆ. ಈ ಯೋಜನೆಯ ನೋಡಲ್ ಇಲಾಖೆ ಯಾವುದು ನೋಡ್ಕೋತದೆ ಅಂತಂದರೆ, PMKSY ಅಂತಿಮ ಫಲಿತಾಂಶ ಪ್ರತಿಯೊಂದು ಜಮೀನಿನಲ್ಲಿ ನೀರಿನ ಪರಿಣಾಮಕಾರಿ ವಿತರಣೆ ಮತ್ತು ಅನ್ವಯಿಕೆಯನ್ನು ಖಚಿತಪಡಿಸುತ್ತದೆ. ಇದರಿಂದಾಗಿ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ರಾಜ್ಯ ಕೃಷಿ ಇಲಾಖೆಯು ಅನುಷ್ಠಾನಕ್ಕೆ ನೋಡಲ್ ಇಲಾಖೆಯಾಗಿರಬಹುದು. ಆದಾಗ್ಯೂ ಇಲಾಖೆಯ ಸ್ಥಾಪಿತ ಸಾಂಸ್ಥಿಕ ವ್ಯವಸ್ಥೆ ಮತ್ತು ಆದೇಶದ ಆಧಾರದ ಮೇಲೆ ನೋಡಲ್ ಇಲಾಖೆಯನ್ನು ಗುರುತಿಸಲು ರಾಜ್ಯ ಸರ್ಕಾರವು ಮುಕ್ತವಾಗಿದೆ. ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರದ ನಡುವಿನ ಎಲ್ಲ ಸಂವಹನವು ನೋಡಲ್ ಇಲಾಖೆಯ ಮೂಲಕ ಮತ್ತು ಅದರ ಮೂಲಕ ಯೋಗ್ಯವಾಗಿರುತ್ತದೆ. ಪ್ರತಿ ಹನಿ ಹೆಚ್ಚು ಬೆಳೆ ಅನುಷ್ಠಾನಕ್ಕಾಗಿ ಮೀಸಲಾದ ಅನುಷ್ಠಾನ ಸಂಸ್ಥೆಗಳು, ಇಲಾಖೆಗಳನ್ನು ಗುರುತಿಸಲು ರಾಜ್ಯಗಳು ಸ್ವತಂತ್ರವಾಗಿವೆ. ಈ ಯೋಜನೆಯ ಲಾಭ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳನ್ನು ಅಳವಡಿಸಲು, ರೈತರಿಗೆ ಹಣಕಾಸಿನ ನೆರವು, ಬಳಕೆಯ ದಕ್ಷತೆಯನ್ನು ಸಾಧಿಸಲು, ಇದಕ್ಕಾಗಿ ಎಲ್ಲ ಸ್ವತ್ತುಗಳು, ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಕಡ್ಡಾಯವಾಗಿ ಜೋಡಿಸಬೇಕು. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಅಳವಡಿಕೆಯನ್ನು ಮಾಡಬೇಕು. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಮಾಡಬಹುದು ಅಥವಾ ಯಾವುದೇ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಗಳ ಆಯ್ಕೆಯ ಮೂಲಕ ಇದನ್ನು ಮಾಡಬಹುದು. ಸೂಕ್ಷ್ಮ ನೀರಾವರಿ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯದ ಮಾದರಿಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55 ಮತ್ತು ಇತರ ರೈತರಿಗೆ ಶೇಕಡ 45 ಆಗಿರುತ್ತದೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಲ್ಲಿ ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿಶತ 60-40 ಅನುಪಾತದಲ್ಲಿ ಪೂರೈಕೆ ಮಾಡಲಾಗ್ತದೆ. ಈ ರಾಜ್ಯಗಳ ಸಂದರ್ಭದಲ್ಲಿ ಹಂಚಿಕೆ ಅನುಪಾತವು ಪ್ರತಿಶತ 90-10 ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸು ಮಾದರಿ ಕೇಂದ್ರ ಸರ್ಕಾರದಿಂದ ಶೇಕಡ 100 ಮಂಜೂರು ಮಾಡಲಾಗಿದೆ. ರೈತರ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ರೈತರು ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ನೀರು ಕೊಯ್ಲು ರಚನೆಗಳು, ಸಾಗಣೆ ದಕ್ಷತೆಗಾಗಿ ನೀರು ಎತ್ತುವ ಸಾಧನಗಳು ಮತ್ತು ಕೃಷಿ ಹೊಂಡವನ್ನು ಅಗೆಯುವಂತಹ ಪ್ರಯೋಜನಗಳನ್ನು ಪ್ರತಿ ಹನಿ ಹೆಚ್ಚು ಬೆಳೆಗೆ ಇದರ ಮಧ್ಯಸ್ಥಿಕೆಗಳ ಅಡಿಯಲ್ಲಿ ಪಡೆಯಬಹುದು. ಈ ಯೋಜನೆಯ ಅರ್ಹತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲ್ಲ ರೈತರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನವು ಪ್ರತಿ ಫಲಾನುಭವಿಗೆ ಒಟ್ಟಾರೆ 5 ಹೆಕ್ಟೇರ್ಗಳ ಮಿತಿಗೆ ಸೀಮಿತವಾಗಿರುತ್ತದೆ. ಫಲಾನುಭವಿಯು ಯೋಜನೆಯಡಿಯಲ್ಲಿ BIS ಗುರುತು ಹೊಂದಿರುವ ವ್ಯವಸ್ಥೆಗಳು ಅಥವಾ ಘಟಕಗಳನ್ನು ಮಾತ್ರ ಖರೀದಿಸಬೇಕು. ಈ ಯೋಜನೆಯು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನದ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲು ಫಲಾನುಭವಿಯ ಆಧಾರ ವಿವರಗಳು ಅಗತ್ಯವಿದೆ. ಈ ಅರ್ಜಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಫ್ಲೈನ್ ಮೂಲಕ ಅಥವಾ ರೈತರು ತಮ್ಮ ಕ್ಷೇತ್ರ ಮತ್ತು ಪ್ರದೇಶದ ಅವಶ್ಯಕತೆ ಆಧಾರದ ಮೇಲೆ ಆಯಾ ಗ್ರಾಮ ಪಂಚಾಯತ್ ಮೂಲಕ ತಮ್ಮ ಬ್ಲಾಕ್ ಅಥವಾ ಜಿಲ್ಲೆಯ ಕೃಷಿ ಅಧಿಕಾರಿಯನ್ನು ಅಥವಾ ಕಿಸಾನ್ ಕಾಲ್ ಸೆಂಟರ್ ಟೋಲ್ ಫ್ರೀ ಸಂಖ್ಯೆ 1800-1800-1551 ಇಲ್ಲಿಗೆ ಕರೆ ಮಾಡಬಹುದು. ಈ ರೈತರು ಸಂಬಂಧಪಟ್ಟ ಅಧಿಕಾರಿಯನ್ನು ಸಂಪರ್ಕಿಸಿ ಯೋಜನೆಗಾಗಿ ಅರ್ಜಿ ನಮೂನೆಯನ್ನು ಸಂಗ್ರಹಿಸಬಹುದು. ಈ ಅರ್ಜಿ ನಮೂನೆಯಲ್ಲಿ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ ಪಾಸ್ಪೋರ್ಟ್ಕರ್ತದ ಛಾಯಾಚಿತ್ರವನ್ನು ಅಂಟಿಸಿ ಕಡ್ಡಾಯ ದಾಖಲೆಗಳನ್ನು ಲಗತ್ತಿಸಬೇಕು. ಸರಿಯಾಗಿ ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿ ನಮೂನೆಯನ್ನು ದಾಖಲೆಗಳೊಂದಿಗೆ ಗೊತ್ತುಪಡಿಸಿದ ಸ್ವೀಕಾರ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿದ ಬಗ್ಗೆ ಸ್ವೀಕೃತಿ ಅಧಿಕಾರಿಯಿಂದ ರಸೀದಿ ಅಥವಾ ಸ್ವೀಕೃತಿ ಪತ್ರವನ್ನು ಪಡೆದಿರಬೇಕು.
3: ಪಿಎಂ ಪರ್ಡ್ರಾಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಶಿಕ್ಷಕರ ದಿನಾಚರಣೆಯಂದು ದೇಶಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ಬೋಧನೆಯನ್ನು ಶೈಕ್ಷಣಿಕ ಜ್ಞಾನ ಮೀರಿದ್ದಾಗಿದ್ದು, ವ್ಯಕ್ತಿಗಳು ಮತ್ತು ರಾಷ್ಟವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಉದಾತ್ತ ಜವಾಬ್ದಾರಿ ಎಂದು ಬಣ್ಣಿಸಿದ್ದಾರೆ. ಕೋಟ್ಯಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಪ್ರೇರಣೆಯನ್ನು ತುಂಬಿದ್ದಕ್ಕಾಗಿ ಅವರು ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪರಂಪರೆಯನ್ನು ಸ್ಮರಿಸಿದ ಅವರು, ವಿದ್ವಾಂಸ, ಲೇಖಕ ಮತ್ತು ರಾಜಕಾರಣಿಯಾಗಿ ಅವರ ಸಾಧನೆಗಳ ಹೊರತಾಗಿಯೂ ಅವರು ಶಿಕ್ಷಕರಾಗುವುದನ್ನು ತಮ್ಮ ಪ್ರಮುಖ ಪಾತ್ರವೆಂದು ಪರಿಗಣಿಸಿದ್ದಾರೆ. ಮಾಜಿ ರಾಷ್ಟಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಶಿಕ್ಷಕರಾಗಿ ಸ್ಮರಿಸಿಕೊಳ್ಳಬೇಕೆಂಬ ಬಯಕೆಯನ್ನು ಸಹ ರಾಷ್ಟಪತಿ ಸ್ಮರಿಸಿದರು. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದೇಶಾದ್ಯಂತದ ಶಿಕ್ಷಕರಿಗೆ ಉಪರಾಷ್ಟಪತಿಗಳು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಗೌರವ ಸಲ್ಲಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಓಂ ಬಿರ್ಲಾ ಅವರು ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನ, ಮೌಲ್ಯಗಳು ಮತ್ತು ಮಾರ್ಗದರ್ಶನದ ಮೂಲಕ ಸಮಾಜ ರೂಪಿಸುವ ವಾಸ್ತುಶಿಲ್ಪಿಗಳಲ್ಲಿ ಶಿಕ್ಷಕರು ಸಹ ಸೇರಿದ್ದಾರೆ ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜ್ಞಾನದ ಅನ್ವೇಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಮತ್ತು ಭಾರತದ ಶಾಶ್ವತ ಪ್ರಗತಿಗೆ ಕೊಡುಗೆ ನೀಡಿದ ಶಿಕ್ಷಕರಿಗೆ ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಂತಹ ತತ್ವಜ್ಞಾನಿ, ರಾಜನೀತಿಜ್ಞರ ನಿರಂತರ ಪರಂಪರೆಯು ಜ್ಞಾನ ಸಮೃದ್ಧ ಭಾರತವನ್ನು ನಿರ್ಮಿಸುವತ್ತ ದೇಶವನ್ನು ಪ್ರೇರೇಪಿಸುತ್ತಿದೆ ಎಂದು ಹೇಳಿದರು. ಶಿಕ್ಷಕರು ಪಠ್ಯಪುಸ್ತಕಗಳನ್ನು ಮೀರಿ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ವಿಜೇತರೊಂದಿಗೆ ಅವರು ಸಂವಾದ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶಿಕ್ಷಕರೊಂದಿಗಿನ ಸಂವಾದದ ಕ್ಷಣಗಳನ್ನು ಹಂಚಿಕೊಂಡ ಪ್ರಧಾನಿ, ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಮಗು ಜೀವಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಅವರು ತಮ್ಮೊಳಗೆ ಮಗುವನ್ನು ಕಾಪಾಡಿಕೊಳ್ಳಬೇಕು. ಮಕ್ಕಳಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಶಿಕ್ಷಕರು ಪಠ್ಯಕ್ರಮಕ್ಕೆ ಸೀಮಿತಗೊಳ್ಳುವ ಬದಲು ತಮ್ಮ ಜೀವನದ ಭಾಗವಾಗಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿಯನ್ನು ಉಲ್ಲೇಖಿಸಿದ ಪ್ರಧಾನಿ, ಮಕ್ಕಳನ್ನು ತರಗತಿಯ ಹೊರಗೆ ಕರೆದುಕೊಂಡು ಹೋಗಿ ನೈಜ ಜಗತ್ತಿನ ಕೌಶಲ್ಯ ಮತ್ತು ಕೆಲಸದ ಪ್ರಕಾರಗಳೊಂದಿಗೆ ಸಂಪರ್ಕಿಸುವ ಮಹತ್ವವನ್ನು ಒತ್ತಿ ಹೇಳಿದರು.
5: ಪ್ರಮುಖ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಉಲ್ಲೇಖಿಸಿದ ಅವರು ಇತ್ತೀಚೆಗೆ ಮಕ್ಕಳಲ್ಲಿ ಅತಿಯಾದ ಸ್ಕ್ರೀನ್ ಸಮಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಜೊತೆಗೆ ಸ್ಕ್ರೀನ್ ವ್ಯಸನವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗಗಳಾಗಿ ಕ್ರೀಡೆ, ಹೊರಾಂಗಣ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸಲು ಸೂಚಿಸಿದರು. ಸ್ತನ ಕ್ಯಾನ್ಸರ್ ಜಾಗೃತಿಯ ಬಗ್ಗೆಯೂ ಮಾತನಾಡಿದ ಅವರು, ಹೆಚ್ಚುತ್ತಿರುವ ಜಾಗೃತಿಯನ್ನು ಪ್ರತಿಬಿಂಬಿಸುವ ಮೂಲಕ ಮಹಿಳೆಯರು ಆರೋಗ್ಯ ತಪಾಸಣೆಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುತ್ತಿದ್ದಾರೆ. ಹೆಚ್ಚುತ್ತಿರುವ ಮಾದಕ ದ್ರವ್ಯ ಸೇವನೆಯ ಬೆದರಿಕೆಯ ವಿರುದ್ದ ಪ್ರಧಾನಿ ಎಚ್ಚರಿಕೆ ನೀಡಿದರು. ಮಕ್ಕಳು ಅರಿವಿಲ್ಲದೆಯೇ ಅಂತಹ ವ್ಯಸನಗಳಿಗೆ ಬಲಿಯಾಗುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ.
6: ಡ್ರಗ್ಸ್ ಕಾ ಮಾಮಲಾ ಬಡೇ ಶಹರೋ ಮೇ ಯಾ ಯೂನಿವರ್ಸಿಟಿ ಮೇ ರಹಾ ಸಾ ನಹೀ ಪತಾ ಹಿ ನಹೀ ಕಿಸಿ ಕೋ ಕ್ಯಾ ಹೈ ಕೋಯಿ ಆಕರ್ ಕೆ ದೇ ದೇತಾ ಹೈ ಕ್ಯಾ ಉಸ್ ಸಂಬಂಧ ಮೇ ಲಗಾತಾರ ಆಜ್ ಕೇ ಜೋ ಆಪ್ ಟೀಚರ್ಸ್ ಹೈ ಕ್ಯಾ ಅವೇರ್ನೆಸ್ ಉಸ್ಕೆ ಕಾರಣ ಕ್ಯಾ ಭಯ ಹೈ ಕ್ಯಾ ಮೈನ್ಯೂಟ್ಲಿ ಅಬ್ಸರ್ವ್ ಕರ್ನೆ ಮೇ ಕೋಯಿ ಕಿಸಿ ಬಚ್ಚೆ ಮೇ ಬದಲಾವ್ ತೋ ನಹೀ ಆ ರಹಾ ಇಸ್ ಪ್ರಕಾರ ಸೇ ಮೇ ಪೂರೀ ಶಿಕ್ಷಾ ಜಗತ್ ಸೇ ಯೇ ಕಹನಾ ಚಾಹತಾ ಕಿ ಹಮೇ ಬಹುತ್ ಪಹಲೇ ಸೇ ಜ್ಯಾದಾ ಕಿತಾಬೋ ಸೇ ಬಾಹರ್ ನಿಕಲ್ ಕರ್ಕೇ ಸಿಲೇಬಸ್ ಸೇ ಬಾಹರ್ ನಿಕಲ್ ಕರ್ಕೇ ಬಚ್ಚೋ ಕಿ ಜಿಂದಗಿ ಮೇ ಘುಸನಾ ಪಡೆಗಾ ಬಚ್ಪನ್ ಮರನೆ ನಹೀ ದೇನಾ ಚಾಹಿಯೇ ಔರ್ ಬಚ್ಪನ್ ಬನಾಯೇ ರಖನೆ ಕಾ ಸಬ್ಸೇ ಬಡಾ ಕಾಮ್ ಟೀಚರ್ ಕರ್ ಸಕ್ತೇ.
5: ಶಿಕ್ಷಕರ ದಿನದಂದು ನಮ್ಮ ಸಮಾಜಕ್ಕೆ ಶಿಕ್ಷಕರ ಬಲವಾದ ಕೊಡುಗೆಯನ್ನು ಶ್ಲಾಘಿಸುವುದಾಗಿ ತಿಳಿಸಿದ ಪ್ರಧಾನಿ, ಇಂದು ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷ 3 ವಿಭಾಗಗಳಿಂದ 82 ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ. ಇವರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ 48 ಶಿಕ್ಷಕರು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರು, ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ 13 ಕೌಶಲ್ಯ ತರಬೇತುದಾರರು ಸೇರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
7: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
5: ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಜ್ಞಾನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಸಬಲಗೊಳಿಸುತ್ತಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಶಿಕ್ಷಕರ ದಿನದ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿರುವ ಅವರು, ಮಹಾನ್ ವಿದ್ವಾಂಸ, ತತ್ವಜ್ಞಾನಿ ಮತ್ತು ಶಿಕ್ಷಕ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ದಾರ್ಶನಿಕ ಶಿಕ್ಷಕರಾಗಿದ್ದರು. ಅವರ ಸಮರ್ಪಣೆ ಮತ್ತು ಬೋಧನೆ ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಹೇಳಿದರು. ಶಿಕ್ಷಕರ ದಿನಾಚರಣೆಯ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ಗಮನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲು, ಪ್ರತಿದಿನ ಶ್ರಮಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಲು ಅವಕಾಶವನ್ನು ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವರ್ಷ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳ 82 ಅತ್ಯುತ್ತಮ ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ 2026ರೊಂದಿಗೆ ಗೌರವಿಸಲಾಗುತ್ತಿದೆ ಎಂದು ಅವರು ವಿವರಿಸಿದ್ದಾರೆ.
10: इस बार सम्मानित किए जा रहे हैं 82 शिक्षकों में स्कूल शिक्षण से 48, उच्च शिक्षण से 21 और कौशल विकास एवं उद्यमिता मंत्रालय से 13 शिक्षक शामिल है. लेकिन यह सम्मान केवल उन शिक्षकों के तक सीमित नहीं है, यह देश के 1,03,00,000 से अधिक शिक्षकों का ಪ್ರತಿನಿಧಿತ್ವ ಕರ್ತಾ ಹೈ ಜೋ ಹರ್ ದಿನ ಲಗ್ಭಗ 25 ಕರೋಡ್ ವಿದ್ಯಾರ್ಥಿಯೋ ತಕ್ ಶಿಕ್ಷಣ ಪಹುಂಚಾತಾ.
5: ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದೇ 26ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ 22ರಿಂದ 28ರವರೆಗೆ ನಡೆಯಲಿರುವ ಸಾಮಾನ್ಯ ಚರ್ಚೆಯ ಮಧ್ಯಾಹ್ನದ ಅಧಿವೇಶನದಲ್ಲಿ ಎಸ್ ಜೈಶಂಕರ್ ಭಾರತದ ವಾದವನ್ನು ಮಂಡಿಸಲಿದ್ದಾರೆ. ಹೊರ್ಮಸ್ ಜಲಸಂಧಿಯಲ್ಲಿನ ಅಡಚಣೆಗಳಿಗೆ ಸಂಬಂಧಿಸಿದ ಆಹಾರ ಮತ್ತು ಇಂಧನ ಬೆಲೆಗಳ ಏರಿಕೆ ಸೇರಿದಂತೆ ನಿರಂತರ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಹಾಗೂ ಬೆಳೆಯುತ್ತಿರುವ ಆರ್ಥಿಕ ಒತ್ತಡಗಳ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಅಧಿವೇಶನ ನಡೆಯುತ್ತಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನ ಸಮುದ್ರ ಮಟ್ಟ ಏರಿಕೆಯಿಂದ ಉಂಟಾಗುವ ಅಸ್ತಿತ್ವವಾದದ ಬೆದರಿಕೆಗಳು, ಸಾಂಕ್ರಾಮಿಕ ತಡೆಗಟ್ಟುವಿಕೆ, ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆ, ಹವಾಮಾನ ಕ್ರಮ ಹಾಗೂ ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ಕುರಿತ ಚರ್ಚೆಗಳನ್ನು ಒಳಗೊಂಡಿರುತ್ತದೆ. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ತಂಡ ಇಂದು ರಾತ್ರಿ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ಏಷ್ಯಾ ಕಪ್ನ ಅಂತಿಮ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಗ್ಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡವು ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
2: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ನಾವು ಜೀವನದಲ್ಲಿ ಪ್ರತಿಯೊಬ್ಬರಿಂದಲೂ ಒಂದಲ್ಲ ಒಂದು ವಿಷಯವನ್ನು ಕಲಿತಾನೇ ಇರ್ತೇವೆ. ಒಳ್ಳೆಯ ಶಿಕ್ಷಕನ ಪಾಠನೆ ಒಳ್ಳೆಯ ಸಮಾಜದ ಬೇರು ಅಂತ ಹೇಳ್ಬೋದು. ವಿದ್ಯಾರ್ಥಿ ಭವಿಷ್ಯ ಅಷ್ಟೇ ಅಲ್ಲ, ಸಮಾಜದ ಭವಿಷ್ಯದ ಶಿಲ್ಪಿ ನಮ್ಮ ಶಿಕ್ಷಕರು. ಮುಕ್ತ ಮನದಲ್ಲಿ ಅಕ್ಷರವನ್ನ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನ ಚೆಲ್ಲಿ ಸುಂದರವಾದ ನಾಡನ್ನ ಕಟ್ಟೋದ್ರಲ್ಲಿ ಶಿಕ್ಷಕರ ಪಾತ್ರ ತುಂಬಾನೇ ಮಹತ್ವದ್ದು. ನಮ್ಮ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.

0: ಖಂಡಿತವಾಗ್ಲೂ ಸತ್ಯ. ತಾಳ್ಮೆ ಪಾಠವನ್ನ ಕಲಿಸೋರು ನಮ್ಮ ಗುರುಗಳೇ. 100 ಜನ್ಮ ಎತ್ತಿ ಬಂದರೂ ಕೂಡ ಗುರುಗಳ ಋಣವನ್ನ ತೀರಿಸೋಕೆ ಆಗಲ್ಲ. 2022ರಲ್ಲಿ ತಿರುಗಿ ಬಂದಂತಹ ಗುರು ಶಿಷ್ಯರು ಚಿತ್ರದಿಂದ ಇದಾ ಗೀತೆಯನ್ನ ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಕಂಠದಲ್ಲಿ ಕೇಳ್ತಾ ಇದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಇದಾಗಿತ್ತು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
0: ಖಂಡಿತವಾಗ್ಲೂ ಒಂಟಿತನದಲ್ಲಿ ನಿಮ್ಮ ಜೊತೆಯಾಗಿರೋದು ನಮ್ಮ ಆಕಾಶವಾಣಿ ಮಾತ್ರ.

ಅಂಬರ ಚಿತ್ರದಿಂದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಸೈಂಧವಿ ಹಾಗೂ ಮುಜಿಬ್ರಿ ರೆಹಮಾನ್ ಅವರು. ಕುಸುಮ ಪ್ರಿಯ ಅವರ ಸಾಹಿತ್ಯವಿದೆ, ಅಭಿಮಾನ್ ರಾಯ್ ಜಿ ಅವರ ಸಂಗೀತ ನಿರ್ದೇಶನ ಇದೆ.

ಶ್ರೋತೃಗಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು, ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16ರಿಂದ 24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯವೇತನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನ ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನ ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ. ನೀವುಗಳು ಇದನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeeta-nritya-academy.karnataka.gov.in. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನ ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನ ಮೊಬೈಲ್ ಹಾಗೇನೆ ವಿಡಿಯೋವನ್ನ ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನ ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16ರಿಂದ 24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರೆ

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಬರ್ಫಿ ಚಿತ್ರದ ಹಾಡು. ಜಯಂತ್ ಕಾಗಿಣಿಯವರ ಸಾಹಿತ್ಯವಿದು, ಅರ್ಜುನ್ ಚೆನ್ನಿಯಾ ಅವರ ಸಂಗೀತ ಸಂಯೋಜನೆ.

ಕೇಸ್ ನಂಬರ್ 18/9 ಈ ಒಂದು ಚಿತ್ರದ ಗೀತೆಯನ್ನ ಕೇಳಿದ್ರೆ ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಗೌಸ್ಪೀರ್ ಅವರ ರಚನೆ ಇದಾಗಿತ್ತು, ಅರ್ಜುನ್ ಚೆನ್ನಿ ಅವರ ಸಂಗೀತ ಸಂಯೋಜನೆ ಇತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಾರ್ತಿಕ್ ಹಾಡಿರುವ ಅಪ್ಪಯ್ಯ ಚಿತ್ರದ ಒಂದು ಹಾಡು, ಕವರಾಜ್ ಅವರ ಸಾಹಿತ್ಯ, ಧರ್ಮವಿಶ್ ಅವರ ಸಂಗೀತ.

ಅದು ಎಲ್ಲಿಂದ ನೀ ಬಂದೆ ಓ ನನ್ನ ದೇವತೆ ಪೂಜಿಸಲೇ.

ದೀಪಕ್ ಅವರು ಹಾಡಿದ ಆಶೀರ್ವಾದ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸಾಹಿತಿ ಮತ್ತು ಸಂಗೀತ ವಿ ಮನೋಹರ್. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಬಚ್ಚನ್ ಚಿತ್ರದ ಹಾಡು. ಸಾಹಿತ್ಯ ಜಯಂತ್ ಕಾಗಿಣಿ, ಸಂಗೀತ ವಿ ಹರಿಕೃಷ್ಣ.

ಬೃಂದಾವನ ಚಿತ್ರದ ಹಾಡು ಇದೀಗ ಟಿಪ್ಪು ಅವರ ಕಂಠದಲ್ಲಿ. ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸರ್ಕಾರದ ಪ್ರಜಾ ಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ರಾಜ್ಯ ಸರ್ಕಾರ ನೂತನವಾಗಿ ಆರಂಭಿಸಿರುವ ಪ್ರಜಾಸೇವಾ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರದ ಕೂಡ್ಲಿಗಿಯಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸುವ ಉದ್ದೇಶದಿಂದ ಸರ್ಕಾರ ಪ್ರಜಾಸೇವಾ ಇಲಾಖೆಯನ್ನು ಆರಂಭಿಸಿದೆ ಎಂದು ತಿಳಿಸಿದರು. ಒಂದೇ ಸೂರಿನಡಿ ಪರಿಹಾರ ಕಲ್ಪಿಸುವ ಜೊತೆಗೆ ಅರ್ಜಿಗಳ ಪಾರದರ್ಶಕ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನದ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಅಹವಾಲು ಸಲ್ಲಿಸಲು ಪ್ರಜಾಸೇವಾ ಅಭಿಯಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ, ವಿಧಾನಸಭೆಯ ಉಪ ಸಭಾಧ್ಯಕ್ಷ ಮಂಕಾಳು ವೈದ್ಯ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೂ ಸರ್ಕಾರದ ಯೋಜನೆಗಳ ಮಾಹಿತಿ ತಲುಪುವುದು ಅತ್ಯಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಕ್ರಿಯವಾಗಿ ಶ್ರಮಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಜಾರಿಗೆ ತರುವ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗದೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯನ್ನು ತಲುಪಬೇಕು ಎಂಬ ಆಶಯದಿಂದ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಧ್ಯೇಯದೊಂದಿಗೆ ಸರ್ಕಾರದಿಂದ ಆರಂಭಿಸಲಾಗಿರುವ ಪ್ರಜಾಸೇವೆ ಆಂದೋಲನಾ ಸಭೆಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಇಂದು ಚಾಲನೆ ದೊರೆತಿದೆ. ನೇಪಾಳದಲ್ಲಿ ನಾಪತ್ತೆಯಾಗಿರುವ ರಾಜ್ಯದ ವ್ಯಕ್ತಿಗಳ ಗುರುತು ಪತ್ತೆ ಹಾಗೂ ಅಗತ್ಯವಿದ್ದಲ್ಲಿ ಅವರ ಮೃತದೇಹಗಳನ್ನು ಸ್ವದೇಶಕ್ಕೆ ತರಲು ಅನುಕೂಲವಾಗುವಂತೆ ಡಿಎನ್ಎ ಪರೀಕ್ಷೆ ನಡೆಸಲು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯನ್ನು ನೋಡಲ್ ಕೇಂದ್ರವಾಗಿ ನೇಮಕ ಮಾಡಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ನಾಪತ್ತೆಯಾಗಿರುವ ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚಲು ಮೊದಲ ಸಂಬಂಧಿಕರಾದ ತಂದೆ, ತಾಯಿ, ಮಗ ಅಥವಾ ಮಗಳು ಡಿಎನ್ಎ ಮಾದರಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಸಂಬಂಧಿಕರು ಸಂಬಂಧ ದೃಢಪಡಿಸಲು ಸಂಬಂಧಿತ ದಾಖಲೆಗಳನ್ನು ಕಡ್ಡಾಯವಾಗಿ ತರುವಂತೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಕುರಿತಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮದ್ದೂರು ತಾಲೂಕಿನ ಪಶು ಇಲಾಖೆಯಲ್ಲಿ ನಡೆದಿರುವ ಹಗರಣಗಳ ಸಂಬಂಧ ಸುಧಾರಣೆ ತರಲು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಶೀಘ್ರವೇ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಗೆ ಶುಭ ಕೋರಿದ್ದಾರೆ. ಶಿಕ್ಷಕರ ನೆರವಿಗೆ ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ.
4: ಶಿಕ್ಷಕರು ಅಂತ ಹೇಳಿದ್ರೆ ಬರೀ ಅವರು ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ, ಒಂದು ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ಅವರು ಹೆಚ್ಚು ಸಹಕಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಂದೆ ತಾಯಿಯವರು ಜೀವದಾನ ಮಾಡ್ತಾರೆ, ಅದನ್ನ ಭವಿಷ್ಯದಲ್ಲಿ ನಡೀತಕ್ಕಂಥ ದಾನ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಯಾವತ್ತೂ ಕೂಡ ವಿಶೇಷವಾಗಿ ಶಿಕ್ಷಕರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಜೊತೆಗೆ ಸರ್ಕಾರ ಯಾವತ್ತೂ ಕೂಡ ಇರ್ತದೆ, ಸ್ಪಂದನೆ ಮಾಡ್ತದೆ, ಯಾವತ್ತೂ ಕೂಡ ಅವರ ಸಹಕಾರ ಸರ್ಕಾರಗಳ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಉದ್ದ ಅಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಶಿಕ್ಷಕರಿಗೆ ಶುಭ ಕೋರಿದ್ದಾರೆ. ತಣಿಸಂದ್ರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು ಶಿಕ್ಷಕರೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. ತಂದೆ ತಾಯಿ ಜನ್ಮ ನೀಡಿದರೆ ದಾರಿ ತೋರಿಸುವವರು ಶಿಕ್ಷಕರು ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 46,000 ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರೆಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಗುರುಗಳು ಎಂದು ತಿಳಿಸಿದರು. ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ಪೀಳಿಗೆಯನ್ನೇ ಬದಲಾಯಿಸಬಲ್ಲ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಇತರೆಡೆಯೂ ಶಿಕ್ಷಕ ದಿನಾಚರಣೆ ಆಚರಿಸಲಾಯಿತು. ಶಿಕ್ಷಕರ ಪ್ರಾಮಾಣಿಕ ಸೇವೆ ಮತ್ತು ಪರಿಶ್ರಮದ ಫಲವಾಗಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ 3ನೇ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ. ರೈತರು ಸಾಲ ಮನ್ನಾ ಕೋರಿದಾಗ ಕೇಂದ್ರದತ್ತ ಬೆರಳು ತೋರಿಸುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ 5,000 ಕೋಟಿ ರೂಪಾಯಿಗಳ ನೈಸರ್ಗಿಕ ವಿಕೋಪ ನಿಧಿಯಡಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಭಗವದ್ಗೀತೆಯ ಸಂದೇಶಗಳನ್ನು ಆಧರಿಸಿ ಪರಿಣಾಮಕಾರಿ ನಾಯಕತ್ವದ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ದಿ ಇನ್ನರ್ ಚಾರಿಟೋಯಿರ್ ಕೃತಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ರಾಮಕೃಷ್ಣ ಆಶ್ರಮದ ಸ್ವಾಮಿ ಮಹಾಮೇಧಾನಂದಜಿ ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ಜಯನಗರದ ಎನ್ಎಂಕೆಆರ್ವಿ ಆವರಣದ ಮಂಗಳ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀತಿ ಆಯೋಗದ ಪೂರ್ಣಕಾಲಿಕ ಸದಸ್ಯ ಡಾ ಆರ್ ಬಾಲಸುಬ್ರಹ್ಮಣ್ಯ

0: ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ಇದೇ 19 ಹಾಗೂ 20ರಂದು ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತಗಟ್ಟೆಗಳಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಪ್ರಜಾ ಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧುಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ್ ಶಾಲೆಯ ಮಕ್ಕಳಾದ ನಾವು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಗುರುವಿನ ನೆರಳಲ್ಲಿ ಎಂಬ ರೂಪಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.

0: ನಮ್ಮೆಲ್ಲರಿಗೂ ವಿಶೇಷ ದಿನ. ಇಂದು ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದಿನ.
1: ಒಂದು ಮಗುವಿನ ಕೈಯಲ್ಲಿ ಪುಸ್ತಕವಿದ್ದರೆ ಅದರೊಳಗಡೆ ಅಕ್ಷರಗಳಿರುತ್ತವೆ.
2: ಆದರೆ ಆ ಅಕ್ಷರಗಳಿಗೆ ಅರ್ಥ ನೀಡುವವರು ಯಾರು?
3: ಗುರು ಅಲ್ಲವೇ?
4: ಒಂದು ಮಗುವಿನ ಕಣ್ಣಲ್ಲಿ ಕನಸಿದ್ದರೆ
5: ಆ ಕನಸಿಗೆ ದಾರಿ ತೋರಿಸುವವರು
3: ಗುರು ಅಲ್ಲವೇ?
6: ಮಕ್ಕಳು ದೇಶದ ಭವಿಷ್ಯವಾದರೆ
3: ಆ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು
6: ಶಿಕ್ಷಕರು ಅಲ್ಲವೇ?
7: ಗುರು ಕೇವಲ ಪಾಠ ಹೇಳುವುದಿಲ್ಲ,
2: ತಪ್ಪು ಮಾಡಿದ್ದಾಗ ತಿದ್ದುತ್ತಾರೆ, ಸೋತಾಗ ಧೈರ್ಯ ತುಂಬುತ್ತಾರೆ, ಗೆದ್ದಾಗ ಹೆಮ್ಮೆ ಪಡುತ್ತಾರೆ.
1: ಹಾಗೆಯೇ ಮಕ್ಕಳು ಕೂಡ ಗುರುವಿನ ಜ್ಞಾನಕ್ಕೆ ಅರ್ಥ ನೀಡುವವರು.
8: ಮಕ್ಕಳ ಪ್ರಶ್ನೆಗಳು ಗುರುವಿನ ಜ್ಞಾನವನ್ನು ಮತ್ತಷ್ಟು ಬೆಳಗಿಸುತ್ತವೆ.
4: ಮಕ್ಕಳ ಸಾಧನೆಯಲ್ಲೇ
3: ಗುರುವಿನ ಯಶಸ್ಸು ಅಡಗಿದೆ.
5: ಗುರು ಮತ್ತು ಮಕ್ಕಳ ಈ ಸುಂದರ ಬಂಧ,
6: ಜ್ಞಾನ ಮತ್ತು ಕನಸುಗಳ ಈ ಪಯಣ,
3: ನಾಳೆಯ ಸಮಾಜದ ಶಕ್ತಿಯಾಗುವ ಈ ಸುಂದರ ಸಂಬಂಧದ ಕಥೆಯೇ
0: ಗುರುವಿನ

0: ಒಂದು ಮಹಾನ್ ಕನಸು,
1: ಒಂದು ದೃಢ ಸಂಕಲ್ಪ,
0: ಒಂದು ಸಮಾಜವನ್ನು ಶಿಕ್ಷಣದ ಮೂಲಕ ರೂಪಿಸುವ ಅಚಲ ನಂಬಿಕೆ,
2: ಬೆಳಕಾಗಿ ಹೊಮ್ಮಿದ ಕನಸು,
3: ವಿದ್ಯೆಯಾಗಿ ಅರಳಿದ ಮನಸ್ಸು,
4: ಮೌಲ್ಯಗಳ ದಾರಿಯಲ್ಲಿ ಸಾಗುತ್ತಾ ಬದುಕಿದ ಪಯಣದತ್ತ
5: ಒಬ್ಬ ಶಿಕ್ಷಕನ ಕನಸು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವಾಯಿತು, ಸಾವಿರಾರು ಮಕ್ಕಳ ಬದುಕಿಗೆ ದಾರಿದೀಪವಾಗಿದೆ.
6: ಪ್ರತಿ ತರಗತಿ ಕೋಣೆಯಲ್ಲಿಯೂ ಅವರದೊಂದು ದೃಷ್ಟಿಕೋನವಿದೆ,
7: ಪ್ರತಿ ಶಿಕ್ಷಕರ ಮಾರ್ಗದರ್ಶನದಲ್ಲಿಯೂ ಆದರ್ಶ ಗುಣಗಳಿವೆ,
6: ಪ್ರತಿ ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಅವರ ಕನಸಿನ ಪ್ರತಿಫಲನವಿದೆ,
7: ಅವರು ಬಿತ್ತಿದ ಮೌಲ್ಯಗಳ ಬೀಜ ಇಂದು ಶ್ರೇಷ್ಠತೆ, ಸಹಾನುಭೂತಿ, ನಾವೀನ್ಯತೆ, ಸಹಯೋಗ ಮತ್ತು ವಿಶ್ವಾಸ ಎಂಬ ಫಲವತ್ತಾದ ವೃಕ್ಷವಾಗಿ ಬೆಳೆದು ನಿಂತಿದೆ.
4: ಸಮುದಾಯಕ್ಕೆ ಕೊಡುಗೆ ನೀಡುವ ಎಲ್ಲರಿಗೂ ನಮನಗಳು. ಚಂದ್ರ, ಸೂರ್ಯ, ಆಕಾಶ ಮತ್ತು ಪೃಥ್ವಿ ಅವೆಲ್ಲದಕ್ಕೂ ನಮ್ಮ ನಬರಗಳು, ಅಲ್ಲದೆ ಪಂಚಭೂತಗಳಿಗೂ ನಮ್ಮ ನಬರ.

0: ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದವರು ಇಂದು ಈ ದೇಶದಲ್ಲಿಯೂ ಇದ್ದಾರೆ, ಉನ್ನತ ಸ್ಥಾನದಲ್ಲಿಯೂ ಇದ್ದಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ.
1: ಇಡೀ ಪ್ರಪಂಚದಲ್ಲಿಯೇ ಧ್ರುವತಾರೆಯಂತೆ ರಾರಾಜಿಸುತ್ತಿದ್ದಾರೆ.
2: ಶಿಕ್ಷಕರು ಗುಣಮಟ್ಟ ಶಿಕ್ಷಣ ಮತ್ತು ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಮನ್ನಣೆ ನೀಡುತ್ತಿದ್ದಾರೆ.
0: ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಿ ಅವರಲ್ಲಿ ಸೃಜನಶೀಲತೆ ಮತ್ತು ಕೌಶಲ್ಯ ಬೆಳೆಸಲಾಗುತ್ತಿದೆ.
3: ಗುರುಗಳೇ, ಶಿಕ್ಷಣ ಎಂದರೆ ಕೇವಲ ಪುಸ್ತಕ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದೇ?
4: ಇಲ್ಲ ಮಗುವೆ, ಶಿಕ್ಷಣವೆಂದರೆ ಕೇವಲ ಅಂಕಗಳಿಗಾಗಿ ಕಲಿಯುವುದಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಬದುಕುವುದನ್ನು ಕಲಿಯುವುದೇ ನಿಜವಾದ ಶಿಕ್ಷಣ.
2: ಹಾಗಾದರೆ ಗುರುಗಳೇ, ಶಿಕ್ಷಣ ನಮಗೆ ಏನನ್ನು ಕಲಿಸಬೇಕು?
4: ಶಿಕ್ಷಣವು ನಮಗೆ ಜ್ಞಾನವನ್ನು ನೀಡಬೇಕು, ವಿವೇಕವನ್ನು ಬೆಳೆಸಬೇಕು, ಸತ್ಯ ನ್ಯಾಯದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸಬೇಕು.
0: ಸುಳ್ಳಿನ ನಡುವೆ ಸತ್ಯವನ್ನು ಹೇಳಲು ಕಲಿಸಬೇಕು ಅಲ್ಲವೇ ಗುರುಗಳೇ?
1: ಹೌದು, ಎಂತಹ ಸಂದರ್ಭ ಬಂದರೂ ಸತ್ಯವನ್ನು ಬಿಟ್ಟುಕೊಡದೆ ಧೈರ್ಯವನ್ನು ಶಿಕ್ಷಣ ನೀಡಬೇಕು.
2: ಸ್ವಾರ್ಥದ ನಡುವೆ ನಿಸ್ವಾರ್ಥವಾಗಿ ಬದುಕುವುದನ್ನು ಕಲಿಸಬೇಕು.
1: ಖಂಡಿತ, ನಮ್ಮ ಬೆಳವಣಿಗೆಯ ಜೊತೆಗೆ ಸಮಾಜದ ಒಳಿತನ್ನು ಯೋಚಿಸುವ ಮನಸ್ಸು ಶಿಕ್ಷಣದಿಂದ ಬರಬೇಕು.
5: ಸೋಲು ಬಂದಾಗ ಕುಗ್ಗದೆ, ಗೆಲುವು ಬಂದಾಗ ಹಿಗ್ಗದೆ ಇರಲು ಶಿಕ್ಷಣ ಸಹಾಯ ಮಾಡುತ್ತಿದ್ದೇ?
1: ಹೌದು, ಸೋಲಿನಿಂದ ಪಾಠ ಕಲಿಯಬೇಕು, ಗೆಲುವಿನಿಂದ ವಿನಯ ಕಲಿಯಬೇಕು, ಎರಡನ್ನು ಸಮಚಿತ್ತದಿಂದ ಸ್ವೀಕರಿಸುವ ಗುಣ ಬೆಳೆಸಿಕೊಳ್ಳಬೇಕು.
3: ಗುರುಗಳೇ, ನಮ್ಮ ನೋಯಿಸುವವರನ್ನು ಕ್ಷಮಿಸಲು ಕಲಿಯಬೇಕೇ?
1: ಹೌದು, ಶಿಕ್ಷಣವು ಕೇವಲ ಬುದ್ಧಿಯನ್ನು ಬೆಳೆಸುವುದಿಲ್ಲ, ಹೃದಯವನ್ನು ವಿಶಾಲಗೊಳಿಸಬೇಕು. ಪ್ರೀತಿ, ಕರುಣೆ, ಸಹನೆ ಮತ್ತು ಕ್ಷಮೆಯಂತಹ ಮೌಲ್ಯಗಳನ್ನು ಬೆಳೆಸಬೇಕು.
2: ಶತ್ರುಗಳಿಗೂ ಮಿತ್ರರಾಗುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಲ್ಲವೇ ಗುರುಗಳೇ?
6: ಅದೇ ನಿಜವಾದ ಶಿಕ್ಷಣ. ದ್ವೇಷಕ್ಕೆ ದ್ವೇಷದಿಂದ ಉತ್ತರಿಸದೆ ಪ್ರೀತಿಯಿಂದ ಗೆಲ್ಲುವ ಶಕ್ತಿಯನ್ನು ಶಿಕ್ಷಣ ನೀಡಬೇಕು.
0: ಗುರುಗಳೇ, ಹಾಗಾದರೆ ಶಿಕ್ಷಣ ಪಡೆದವನು ಹೇಗಿರಬೇಕು?
6: ಜ್ಞಾನದಲ್ಲಿ ಬೆಳಗಬೇಕು, ನಡತೆಯಲ್ಲಿ ಮಾದರಿಯಾಗಬೇಕು, ಮಾತಿನಲ್ಲಿ ಸತ್ಯವಿರಬೇಕು, ಹೃದಯದಲ್ಲಿ ಮಾನವೀಯತೆ ಇರಬೇಕು.
0: ದೇಶ ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿಯನ್ನೂ ಹೊಂದಿರಬೇಕು ಅಲ್ಲವೇ?
7: ಹೌದು ಮಕ್ಕಳೇ, ಉತ್ತಮ ಶಿಕ್ಷಣ ಪಡೆದ ವಿದ್ಯಾರ್ಥಿಯು ಉತ್ತಮ ನಾಗರಿಕರಾಗಿ ಬೆಳೆದು ತನ್ನ ಕುಟುಂಬ, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು.
3: ಗುರುಗಳೇ, ಈಗ ನಮಗೆ ಅರ್ಥವಾಯಿತು, ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ,
5: ಬದುಕನ್ನು ಅರ್ಥಪೂರ್ವವಾಗಿ ನಡೆಸುವ ಜ್ಞಾನ,
2: ಒಳ್ಳೆಯ ಮನುಷ್ಯನಾಗಿ ರೂಪಿಸುವ ಶಕ್ತಿ,
0: ಸಮಾಜಕ್ಕೆ ಬೆಳಕಾಗುವ ಮಾರ್ಗದರ್ಶನ.
7: ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಮಕ್ಕಳೇ. ನೀವು ಜ್ಞಾನವನ್ನು ಪಡೆದು ಅದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿದಾಗಲೇ ನಮ್ಮ ಬೋಧನೆ ಸಾರ್ಥಕವಾಗುತ್ತದೆ.
3: ಗುರುವೇ, ನಿಮ್ಮ ಮಾತುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಗುರುಗಳೇ, ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಇರುವ ಸಂಬಂಧ ಹೇಗಿರಬೇಕು?
4: ಅದು ಕೇವಲ ಪಾಠ ಕಲಿಸುವ ಸಂಬಂಧವಲ್ಲ ಮಕ್ಕಳೇ, ಅದು ಪ್ರೀತಿ, ಗೌರವ ಮತ್ತು ವಿಶ್ವಾಸದ ಸಂಬಂಧ.
2: ಅಂತಹ ಒಂದು ಉದಾಹರಣೆಯನ್ನು ನಮಗೆ ಹೇಳುತ್ತೀರಾ ಗುರುಗಳೇ?
4: ಖಂಡಿತ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ತುಂಬಾ ವಿಶೇಷವಾಗಿದೆ.
0: ಏನದು ಗುರುಗಳೇ?
4: ರಾಧಾಕೃಷ್ಣನ್ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ನಂತರ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಅವರು ಮೈಸೂರಿನಿಂದ ಹೊರಡುವಾಗ ಏನಾಯಿತು ಗೊತ್ತೇ? ಅವರಿಗೆ ವಿದ್ಯಾರ್ಥಿಗಳು ಅದ್ಧೂರಿಯ ಬೀಳ್ಕೊಡುಗೆ ನೀಡಿದರು.
0: ಅಷ್ಟೊಂದು ಅದ್ಧೂರಿಯಾಗಿತ್ತೇ?
1: ಹೌದು, ಆದರೆ ಆ ವೈಭವಕ್ಕಿಂತ ಮುಖ್ಯವಾಗಿದ್ದು ಅವರ ಹೃದಯದಲ್ಲಿದ್ದ ಗುರುಪ್ರೇಮ.
0: ವಿದ್ಯಾರ್ಥಿಗಳು ಏನು ಮಾಡಿದರು?
1: ರಾಧಾಕೃಷ್ಣನ್ ಅವರನ್ನು ರೈಲು ನಿಲ್ದಾಣಕ್ಕೆ ಕರೆದೊಯ್ಯಲು ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ.
0: ಹಾಗಾದರೆ ಯಾರು ಎಳೆದರು ಗುರುಗಳೇ?
1: ಸ್ವತಃ ವಿದ್ಯಾರ್ಥಿಗಳೇ ಸಾರೋಟನ್ನು ಎಳೆದರು.
3: ವಾಹ್, ಗುರುಗಳ ಮೇಲೆ ಎಂತಹ ಪ್ರೀತಿ!
1: ಅಷ್ಟೇ ಅಲ್ಲ, ರೈಲಿನ ಕಂಪಾರ್ಟ್ಮೆಂಟ್ ಅನ್ನು
8: ಹೂಗಳಿಂದ ಸುಂದರವಾಗಿ ಅಲಂಕರಿಸಿದರು. ರಾಧಾಕೃಷ್ಣನವರಿಗೆ ಜಯವಾಗಲಿ.
9: ರಾಧಾಕೃಷ್ಣನವರಿಗೆ ಜಯವಾಗಲಿ.
8: ರಾಧಾಕೃಷ್ಣನವರಿಗೆ ಜಯವಾಗಲಿ.
9: ರಾಧಾಕೃಷ್ಣನವರಿಗೆ ಜಯವಾಗಲಿ
8: ಎಂಬ ಘೋಷಣೆ ರೈಲು ನಿಲ್ದಾಣದ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ವಿದ್ಯಾರ್ಥಿಗಳ ಪ್ರೀತಿ ಮತ್ತು ವಿಶ್ವಾಸವನ್ನು ಕಂಡು ಅವರ ಕಣ್ಣಲ್ಲೂ ನೀರು ತುಂಬಿತು.
10: ಗುರುಗಳೇ, ಇದರಿಂದ ನಮಗೆ ಏನು ಸಂದೇಶ?
6: ಒಬ್ಬ ನಿಜವಾದ ಶಿಕ್ಷಕನು ಪಾಠವನ್ನಷ್ಟೇ ಕಲಿಸುವುದಿಲ್ಲ, ಜೀವನವನ್ನು ರೂಪಿಸುತ್ತಾನೆ.
5: ಹಾಗಾದರೆ ವಿದ್ಯಾರ್ಥಿಗಳ ಕರ್ತವ್ಯವೇನು?
6: ಗುರುಗಳ ಜ್ಞಾನವನ್ನು ಗೌರವಿಸಿ ಅವರ ಮಾರ್ಗದರ್ಶನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಅಂದರೆ ಗುರು ಶಿಷ್ಯರ ಸಂಬಂಧ, ಪ್ರೀತಿಯ ಸಂಬಂಧ, ವಿಶ್ವಾಸದ ಸಂಬಂಧ, ಜೀವನ ಪೂರ್ತಿ ಉಳಿಯುವ ಸಂಬಂಧ.

0: ಇನ್ನೊಂದು ಘಟನೆ ಹೇಳಲೆ ಕೇಳಿರಿ ಮಕ್ಕಳೇ.
1: ಹೌದಾ ಗುರುಗಳೇ?
2: ಒಮ್ಮೆ ರಾಧಾಕೃಷ್ಣನ್ ಅವರು ಭಾರತದ ರಾಯಭಾರಿಯಾಗಿ ರಷ್ಯಾ ದೇಶಕ್ಕೆ ಭೇಟಿ ನೀಡಿದ್ದರು. ಅಲ್ಲಿ ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರೊಂದಿಗೆ ಮಾತುಕತೆ ಮುಗಿಸಿ ರಾಧಾಕೃಷ್ಣನ್ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ನಡೆದ ಘಟನೆ ಇದು.
0: ರಾಧಾಕೃಷ್ಣನ್ ಅವರ ಮಾನವೀಯತೆ, ಸ್ಟಾಲಿನ್ ಅವರ ಗೌರವ ಮತ್ತು ಎಲ್ಲಾ ಧರ್ಮಗಳ ಅಂತಿಮ ಸತ್ಯ ಒಂದೇ ಎಂಬ ಸಂದೇಶ.
3: ಗುರುಗಳೇ, ರಾಧಾಕೃಷ್ಣನ್ ಅವರನ್ನು ಸ್ಟಾಲಿನ್ ಅವರು ಇಷ್ಟು ಗೌರವದಿಂದ ನೋಡಿದ್ದು ಏಕೆ?
0: ರಾಧಾಕೃಷ್ಣನ್ ಅವರು ಎಲ್ಲರನ್ನು ಮನುಷ್ಯರೆಂಬ ಭಾವನೆಯಿಂದ, ಪ್ರೀತಿಯಿಂದ ಕಾಣುತ್ತಿದ್ದರು. ಅವರ ಮಾನವೀಯತೆ ಸ್ಟಾಲಿನ್ ಅವರ ಮನಸ್ಸನ್ನು ಮುಟ್ಟಿತು.
4: ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಏನು ಹೇಳಿದರು?
0: ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಎಂದು ಭಾವುಕರಾಗಿ ಹೇಳಿದರು.
4: ಅಷ್ಟು ದೊಡ್ಡ ವ್ಯಕ್ತಿ ರಾಧಾಕೃಷ್ಣನ್ ಅವರನ್ನು ಇಷ್ಟೊಂದು ಗೌರವಿಸಿದ್ದರೆ?
2: ಹೌದು, ವಿದಾಯದ ಸಂದರ್ಭದಲ್ಲಿ ಸ್ಟಾಲಿನ್ ಅವರು, ನಾನು ಹೆಚ್ಚು ಕಾಲ ಬಾಳುವುದಿಲ್ಲ, ಆದರೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ಎಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು.
5: ಗುರುಗಳೇ, ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಏನಾದರೂ ವಿಶೇಷವಾಗಿ ಹೇಳಿದ್ದಾರೆ?
2: ಹೌದು, ತಮ್ಮ ಮೊದಲ ಭೇಟಿಯಲ್ಲಿ ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಶ್ರೇಷ್ಠ ಮನುಷ್ಯರಾಗುವಿರಿ ಎಂದು ಹೇಳಿದ್ದರು.
5: ಗುರುಗಳ ಮಾತು ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದೇ?
2: ಖಂಡಿತ ಮಗು, ಸತ್ಯವಾದ ಮಾತು, ಪ್ರೀತಿ ಮತ್ತು ಮಾನವೀಯತೆ ಯಾರ ಮನಸ್ಸನ್ನಾದರೂ ಬದಲಾಯಿಸಬಹುದು.
6: ಗುರುಗಳೇ, ರಾಧಾಕೃಷ್ಣನವರು ಧರ್ಮದ ಬಗ್ಗೆ ಏನು ಹೇಳುತ್ತಿದ್ದರು?
4: ಅವರ ಸಂದೇಶ ಬಹಳ ಸುಂದರವಾಗಿತ್ತು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರೀತಿ ಧರ್ಮವು ತನ್ನ ಶ್ರೇಷ್ಠ ಗುಣವನ್ನು ತೋರಿಸುತ್ತದೆ.
3: ಹಾಗಾದರೆ ಧರ್ಮ ಬೇರೆ ಬೇರೆಯಾಗಿದ್ದರು?
4: ಪ್ರೀತಿ, ಶಾಂತಿ, ಸತ್ಯ ಮತ್ತು ಮಾನವೀಯತೆ ಎಲ್ಲಾ ಧರ್ಮಗಳಲ್ಲೂ ಒಂದೇ.
5: ಅದನ್ನೇ ನಾವು ಜೀವನದಲ್ಲಿ ಪಾಲಿಸಬೇಕು ಅಲ್ಲವೇ ಗುರುಗಳೇ?
4: ಹೌದು ಮಕ್ಕಳೇ, ಧರ್ಮದ ಹೆಸರಿನಲ್ಲಿ ಭೇದ ಮಾಡದೆ ಮನುಷ್ಯನನ್ನು ಮನುಷ್ಯನಂತೆ ಕಾಣುವುದು, ಅದೇ ನಿಜವಾದ ಮಾನವೀಯತೆ.
5: ಈ ಮಾತು ನಮಗೆ ತುಂಬಾ ದೊಡ್ಡ ಪಾಠ ಕಲಿಸುತ್ತದೆ ಅಲ್ಲವೇ ಗುರುಗಳೇ?
7: ಅದೇ ರಾಧಾಕೃಷ್ಣನವರ ಬದುಕಿನ ಸಂದೇಶ. ನಾವು ಒಂದು ಮಾತು ನೆನಪಿಟ್ಟುಕೊಳ್ಳೋಣ, ಧರ್ಮಗಳು ಹಲವು,
8: ಧರ್ಮಗಳು ಹಲವು,
7: ದಾರಿಗಳು ಹಲವು,
8: ದಾರಿಗಳು ಹಲವು,
7: ಆದರೆ ಮಾನವೀಯತೆಯ ಗುರಿ ಒಂದೇ,
8: ಆದರೆ ಮಾನವೀಯತೆಯ ಗುರಿ ಒಂದೇ.
2: ಜ್ಞಾನವಂತರಾಗಿ, ಗುಣವಂತರಾಗಿ, ಉತ್ತಮ ನಾಗರಿಕರಾಗಿ ಬೆಳೆಯುತ್ತೇವೆ, ಇದೇ ನಮ್ಮ ಆಶಯ. ನಿಮ್ಮ ಬದುಕು ಜ್ಞಾನದಿಂದ ಬೆಳಗಲಿ, ಮೌಲ್ಯಗಳಿಂದ ಅರಳಲಿ, ಸಮಾಜಕ್ಕೆ ಮಾದರಿಯಾಗಲಿ.
0: ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ಮಕ್ಕಳು ತಾಳ್ಮೆ, ಧೈರ್ಯ, ಪ್ರಾಮಾಣಿಕತೆ, ಸಹಬಾಳ್ವೆ ಮುಂತಾದ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು.
8: ಜೈ ಕರ್ನಾಟಕ, ಜೈ ಭಾರತ ಮಾತೆ.
0: ಇಲ್ಲಿಯವರೆಗೆ ನಾಗಾರ್ಜುನ ವಿದ್ಯಾನಿಕೇತನ್ ಶಾಲೆಯ ಮಕ್ಕಳು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಪ್ರಸ್ತುತಪಡಿಸಿದ ಗುರುವಿನ ನೆರಳಲ್ಲಿ ಎಂಬ ರೂಪಕವನ್ನು ಕೇಳಿದ್ದೀರಿ.
2: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ 9ನೇ ತರಗತಿಯ ಮಕ್ಕಳಾದ ದೀಪಿಕಾ ಹಿರೇಮಠ್, ಜೇಸಲ್ ಎಆರ್, ಕೃಷಿಕಾ ಎಸ್ ರೆಡ್ಡಿ, ಕೃಷ್ಣಪ್ರಿಯಾ ಎಸ್, ಸಿರಿ ಪಿ ಹರೀಶ್, ಶಾಗ್ವಿ ಮತ್ತು ಸಾನ್ವಿ. 8ನೇ ತರಗತಿಯ ಮಕ್ಕಳಾದ ಅಟೆಲ್ ಸಾನ್ವಿ ಮತ್ತು ದನ್ವಿತಾ ಲೋಕೇಶ್. 7ನೇ ತರಗತಿ ವಿದ್ಯಾರ್ಥಿಯಾದ ಚಕ್ರವರ್ಧನ್ ಕೆ. ಸಾಹಿತ್ಯ ರಚನೆ ಮತ್ತು ನಿರ್ದೇಶನ ದಿವಾಕರ್ ಕೆ. ಸಹಕಾರ ಶಾಲೆಯ ಪ್ರಾಂಶುಪಾಲರಾದ ಮಿಸಸ್ ಮಿತಾಲಿ ಅರ್ಚತ್. ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.

0: ಗುರುವಿನ ನೆರಳಲ್ಲಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ನಿರ್ಮಾಣ ಆಶಾ ಹಕ್ಕಿ ಬಳಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೀಗ 3 ಗಂಟೆ. ಗುಲ್ಮೋಹರ್, ಜಂಜೀರ್ ಹಾಗೂ ಹೇ ಜವಾನಿ ಹೇ ದಿವಾನಿ ಈ ಎರಡು ಚಿತ್ರಗಳಿಂದ ಆಯ್ದ ಹಾಡುಗಳು ಇದೀಗ ಧ್ವನಿಯಾಗಿದ್ದಾರೆ. ಶ್ವೇತಾ ಪಂಡಿತ್, ಶ್ರೇಯಾ ಘೋಷಾಲ್, ಬೆನಿದಯಾಲ್, ಶೇಫ್ ಅಲ್ವಾರಿಸ್, ಶ್ರೀರಾಮ್, ಸುನಿಧಿ ಚೌಹಾಣ್, ಅರ್ಜಿತ್ ಸಿಂಗ್, ವಿಶಾಲ್ ಹಾಗೂ ರೇಖಾ ಭಾರದ್ವಾಜ್. ಕೇಳಿ ಜಂಜೀರ್ ಹಾಗೂ ಹೇ ಜವಾನಿ ಹೇ ದಿವಾನಿ ಈ ಎರಡೂ ಚಿತ್ರಗಳಿಂದಾಯ್ದ ಹಾಡುಗಳನ್ನು.

ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕ್ವಿಜ್ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, 1993ರಲ್ಲಿ ಬಿಡುಗಡೆಯಾದ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಕ್ರೀಡಾ ತರಬೇತುದಾರ ಅಥವಾ ಕೋಚ್ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ನೇತ್ರ, ಕೆಂಗೇರಿಯಿಂದ ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್ ಹೊನ್ನೂರಲ್ಲಿ, ಹನುಮಂತಪುರದಿಂದ ಬಾಬಾ ಕಲ್ಯಾಣ್, ಸುಮಿತ್ರ ಸಂಡೂರ್, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಪಲ್ಲವಿಗೌಡ ಮೈಸೂರು, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಹಾಗೆ ರಾಜ್ಕುಮಾರ್ ಕಾತರಕಿ ಜಾಫರ್ ಹಂಪಿಯಿಂದ, ಹಾಗೆ ಪ್ರಮೋದ್ ಟೇಲರ್ ಶರಾವತಿ ನಗರ ಶಿವಮೊಗ್ಗದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಬಹಳಷ್ಟು ಜನರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ಹೇಳೋದಾದರೆ, ಅವಿನಾಶ್ ಅವರು ಕೋಚ್ ಅವರ ಪಾತ್ರದಲ್ಲಿ ನಿರ್ವಹಿಸಿದರು. ಪಾತ್ರದ ಹೆಸರು ಸಾವಂತ್ ಅಂತ. ಚಿತ್ರದಲ್ಲಿ ಇವರು ಕ್ರೀಡಾ ತರಬೇತುದಾರನಾಗಿ ಪ್ರಮುಖ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಾಗಾಭರಣ ಅವರು ಈ ಚಿತ್ರದ ನಿರ್ದೇಶಕರಾಗಿದ್ದರು, ಹಾಗೆ ನಂದಕುಮಾರ್ ಮತ್ತು ಇತರರು ಈ ಚಿತ್ರದ ನಿರ್ಮಾಣವನ್ನು ಮಾಡಿದ್ರು. ತಾರಾ ಬಳಗದಲ್ಲಿ ವಿಜಯ ರಾಘವೇಂದ್ರ, ದತ್ತಾತ್ರೇಯ, ಶಾಂತಮ್ಮ, ಅವಿನಾಶ್ ಮುಂತಾದವರು ಅಭಿನಯಿಸಿದ್ರು. ಹಾಗೆ ವೆಂಕಟೇಶ್ ಮೂರ್ತಿಯವರ ಹಾಡುಗಳು ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದವು ಚಿನ್ನಾರಿ ಮುತ್ತ ಒಂದು ಚಿತ್ರದಲ್ಲಿ. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶಿಕ್ಷಕರ ಪಾತ್ರದಲ್ಲಿ ನಟಿಸಿದ ನಟ ಯಾರು? ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಗುರುಗಳ ಪಾತ್ರದಲ್ಲಿ ಅಭಿನಯಿಸಿದ ಅಥವಾ ನಟಿಸಿದ ನಟ ಯಾರು ಅಂತ ನೀವು ಸಂದೇಶ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ನಿಮಗೆ, ಆದರೆ ಮತ್ತೊಮ್ಮೆ ಹೇಳ್ತೀನಿ, 9480901013849809013. ಮೂಡಿ ಬರ್ತಾ ಇದೆ ದುನಿಯಾ ಚಿತ್ರದಿಂದ ನಂದಿತಾ ಮತ್ತು ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ.

ಸಮಯ ಆಗಿದೆ 3:16 ಹೊಂಬಿಸಿನಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಗುರುಗಳ ಪಾತ್ರದಲ್ಲಿ ನಟಿಸಿದ ನಟ ಯಾರು ಅಂತ. ಬಹಳಷ್ಟು ಜನರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಮಂಜುನಾಥ್ ಲಗ್ಗೆರೆಯಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ, ಸುಬ್ರಹ್ಮಣ್ಯ ಜಯಂತ್ ಹಾಗೆ, ಆನಂದ್ ಗುಡಿಗಾರ್ ಬಸರೂರಿನಿಂದ, ಸಂಜನಾ ಗಂಗಾವತಿಯಿಂದ, ಸುಧಾ ಬೂದಿಹಾಳ್ ಸುಭಾನ್ ಕೋರಿ ಹಂಪಸಾಗರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ ಹಾಗೆ, ಅನುಪಮಾ ಜೆ ಸಿರಿಗೆರೆಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಹಾಗೆ, ಗೋವರ್ಧನ್ ಫಾರೆಸ್ಟ್ ಲೇ ಔಟ್ ಮೈಸೂರು ರೋಡಿಂದ ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ನಲಿನಾ ಧೀರಜ್ ಹಾಗೆ, ಸುಪ್ರೀತ್ ದಯಾನಂದ್ ಕೆರೆ ತೊಣ್ಣೂರಿನಿಂದ, ಮಿಥುನ್ ಕಟ್ಟಿ ಬೆಲ್ಲದ ಬಾಗೇವಾಡಿಯಿಂದ ಹಾಗೆ, ಪೂರ್ಣಿಮಾ ಲಾಲ್ಬಾಗ್ ರೋಡಿಂದ, ಉದಯ ಕರ್ಕೇರ ಉಡುಪಿ ಹಾಗೆ, ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶಿಕ್ಷಕರ ಪಾತ್ರದಲ್ಲಿ ನಟಿಸಿದ ನಟ ಪ್ರಕಾಶ್ ರಾಜ್ ಅವರು. 2021 ಈ ಚಿತ್ರವು ತೆರೆ ಕಂಡಿತ್ತು. ಹಾಗೆಯೇ ರಾಜ್ಕುಮಾರ ಚಿತ್ರದ ಹಿಟ್ ಕಾಂಬಿನೇಷನ್ ಆದ ಪುನೀತ್ ರಾಜ್ಕುಮಾರ್ ಮತ್ತು ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವರು ಈ ಚಿತ್ರದ ಮೂಲಕ ಮತ್ತೆ ಒಂದಾಗಿದ್ದರು. ನಾಯಕಿ ಸಾಯೇಶಾ ಸೈಗಲ್ ಅವರು ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರ ಅಂತಲೇ ಹೇಳ್ಬೋದು. ಪ್ರಕಾಶ್ ರಾಜ್ ಅವರು ಗುರುದೇವ್ ದೇಶ್ಮುಖ್ ಅನ್ನೋ ಹೆಸರಿನಲ್ಲಿ ಇವರು ನಟಿಸಿದ್ರು, ಕಾಲೇಜ್ನ ಪ್ರಿನ್ಸಿಪಾಲ್ ಆಗಿ ನಟಿಸಿದ್ರು. ಉಳಿದಂತೆ ದಿಗಂತ್ ಅವರು ಜಿಲ್ಲಾಧಿಕಾರಿಯಾಗಿ ನಟಿಸಿದ್ರು, ಡಾಲಿ ಧನಂಜಯ ಅವರು ಹಾಗೆಯೇ ಸಾಯಿ ಕುಮಾರ್ ಅವರು ಕೂಡ ಶಿಕ್ಷಣ ಮಂತ್ರಿಯಾಗಿ ನಟಿಸಿದ್ರು, ಡಾಲಿ ಧನಂಜಯ ಅವರು ಖಳನಾಯಕನ ಪಾತ್ರದಲ್ಲಿ, ಹಾಗೆ ಸುಧಾರಾಣಿ, ಅಚ್ಯುತ್ ಕುಮಾರ್, ರಂಗಾಯಣ ರಘು, ಪ್ರಕಾಶ್ ಬಿಳವಾಡಿ ಮತ್ತು ಸಾಧು ಕೋಕಿಲ ಮುಂತಾದವರು ಯುವರತ್ನ ಚಿತ್ರದಲ್ಲಿ ನಟಿಸಿದ್ರು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ. ಒಂದು ಮೊಟ್ಟೆಯ ಕಥೆ ಚಿತ್ರದಲ್ಲಿ ರಾಜ್ ಶೆಟ್ಟಿಯವರು ಯಾವ ವಿಷಯದ ಅಥವಾ ಸಬ್ಜೆಕ್ಟ್ ಟೀಚರ್ ಆಗಿ ನಟಿಸಿದ್ದಾರೆ? ಅವರು ಕಾಲೇಜ್ ಉಪನ್ಯಾಸಕನ ಪಾತ್ರದಲ್ಲಿ ನಟಿಸಿದ್ದಾರೆ ಅಂತ ನಾನೇ ಹೇಳ್ಬಿಡ್ತೀನಿ. ಅವರು ಯಾವ ಸಬ್ಜೆಕ್ಟ್ ಟೀಚರ್ ಆಗಿ, ವಿಷಯದ ಟೀಚರ್ ಆಗಿ, ಉಪನ್ಯಾಸಕರಾಗಿ ಅಭಿನಯಿಸಿದ್ರು ಅಂತ ನೀವು ನಮಗೆ ಸಂದೇಶದ ಮೂಲಕ ಕಳಿಸ್ಬೇಕು. 9480901013 ಇದು ನಮ್ಮ ವಾಟ್ಸಪ್ ನಂಬರ್. ಮುಂದೆ ಮೂಡಿ ಬರ್ತಾ ಇದೆ ಈ ಬಂಧನ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಒಂದು ಮೊಟ್ಟೆಯ ಕಥೆ ಚಿತ್ರದಲ್ಲಿ ರಾಜ್ ಶೆಟ್ಟಿಯವರು ಯಾವ ವಿಷಯದ ಅಥವಾ ಸಬ್ಜೆಕ್ಟ್ ಟೀಚರ್ ಆಗಿ ನಟಿಸಿದ್ರು ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳಿಸಿದವರ ಹೆಸರುಗಳು ಹೀಗಿದೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಮಹೇಂದ್ರ ಎಸ್ ತಲಗರಹಳ್ಳಿ, ಹಾಗೆ ಚಂದ್ರಕಾಂತ್ ಹವಾಲ್ದಾರ್, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಸುನಂದಾಸ್ ಕಂದಾಲೆಯವಟಿಂದ, ಪದ್ಮಶ್ರೀ ಕುಟುಂಬದವರು ಹಾಗೆ ಮಾಲಾ ಮಾಚೋಹಳ್ಳಿಯಿಂದ, ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ, ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ, ಹಾಗೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳುವಿನಿಂದ, ಹಾಗೆ ಹ್ಯಾಬಿಲ್ ರಾಘವೇಂದ್ರ, ಕಿಶನ್ ರೋಷನ್ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಹಾಗೆಯೇ ಸಾಗರ್ ಗಂಗಾವತಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ರಾಜ್ ಶೆಟ್ಟಿಯವರು ಕನ್ನಡ ಉಪನ್ಯಾಸಕನ ಪಾತ್ರವನ್ನು ನಿರ್ವಹಿಸಿದರು. ಕನ್ನಡ ಸಬ್ಜೆಕ್ಟ್ ಟೀಚರ್ ಆಗಿ ಇವರು ಪಾತ್ರವನ್ನು ನಿರ್ವಹಿಸಿದರು. 2017 ಬಿಡುಗಡೆಗೊಂಡ ಒಂದು ಮೊಟ್ಟೆಯ ಕತೆ ಕಾಮಿಡಿ ಚಿತ್ರ ಅಂತಲೇ ಹೇಳ್ಬೋದು. ಮಂಗಳೂರಿನ ಅಲ್ಲಿ ನಡೆಯುವಂಥ ಒಂದು ಸಣ್ಣ ಬಜೆಟ್ನ ಈ ಚಿತ್ರವು ತನ್ನ ಸರಳತೆ ಮತ್ತು ಸಹಜ ಹಾಸ್ಯದಿಂದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಯಶಸ್ಸನ್ನೇ ಕಂಡಿತ್ತು ಅಂತ ಹೇಳ್ಬೋದು. ರಾಜ್ ಬಿ ಶೆಟ್ಟಿಯವರು ನಾಯಕನಾಗಿ ನಟಿಸಿ ನಿರ್ದೇಶಿಸಿದ ಆ ಚೊಚ್ಚಲ ನಿರ್ದೇಶನದ ಚಿತ್ರ, ಹಾಗೆ ಜನಾರ್ದನ್ ಅನ್ನೋ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡಿದ್ರು. ಸುಹಾನ್ ಪ್ರಸಾದ್ ಮತ್ತು ಪವನ್ ಕುಮಾರಿ ಚಿತ್ರದ ನಿರ್ಮಾಣವನ್ನ ಮಾಡಿದರೆ ಮಿಥುನ್ ಮುಕುಂದನ್ ಅವರು ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ರು. ಬಹಳ ಹಾಸ್ಯಮಯ ಚಲನಚಿತ್ರ ಅಂತಾನೆ ಹೇಳಬಹುದು. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, 1981 ತೆರೆ ಕಂಡಂತಹ ಹಾಸ್ಯ ಚಲನಚಿತ್ರ ಗುರು ಶಿಷ್ಯರು ಚಿತ್ರದಲ್ಲಿ ಗುರುಗಳ ಪಾತ್ರದ ಹೆಸರು ಏನಾಗಿತ್ತು? ಪಾತ್ರವನ್ನ ನಿರ್ವಹಿಸಿದ ನಟ ಬೇಡ, ಪಾತ್ರದಲ್ಲಿ ನಟಿಸಿದ ಆ ಪಾತ್ರದ ಹೆಸರು, ಆ ಗುರುಗಳ ಪಾತ್ರದ ಹೆಸರು ಏನಾಗಿತ್ತು ಅಂತ ನೀವು ಉತ್ತರ ಕಳಿಸ್ಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಒಂದು ನಂಬರ್ಗೆ ನಿಮ್ಮ ಉತ್ತರವನ್ನು ಕಳಿಸಿ. ಮೂಡಿ ಬರ್ತಾ ಇದೆ ಹುಡುಗಾಟ ಚಿತ್ರದಿಂದ ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

0: Akashvani FM Rainbow 101.3 MHz musically yours.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸಮಯ ಆಗಿದೆ 3:33. ಹೊಂಬಿಸಿಲು ರಸ ಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಂಡಂತಹ ಗುರು ಶಿಷ್ಯರ ಒಂದು ಬಾಂಧವ್ಯ ಆಗಿರಬಹುದು ಅಥವಾ ಏನೇ ಒಂದು ಸಂಬಂಧದ ಒಂದು ಪ್ರಶ್ನೆಗಳನ್ನು ಒಂದು ರೆಡಿ ಮಾಡಿಕೊಂಡು ನಾನು ಬಂದಿದ್ದೆ. ನೀವು ಕೂಡ ತುಂಬ ಚೆನ್ನಾಗಿ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ಪ್ರಶ್ನೆಯನ್ನು ಕೇಳಿದ್ವಿ 1981 ತೆರೆ ಕಂಡಂತಹ ಹಾಸ್ಯ ಚಲನಚಿತ್ರ ಗುರು ಶಿಷ್ಯರು ಚಿತ್ರದಲ್ಲಿ ಗುರುಗಳ ಪಾತ್ರವನ್ನು ನಿರ್ವಹಿಸಿದ ಗುರುಗಳ ಪಾತ್ರದ ಹೆಸರು ಏನಾಗಿತ್ತು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಅವರು, ಹಾಗೆ ಬಿ ಎಂ ವಿಶ್ವನಾಥ್ ಬಳ್ಳಾರಿ ಜಿಲ್ಲೆಯಿಂದ, ಗೋವರ್ಧನ್ ಹಾಗೆ ವಾಣಿ ಬೆಂಗಳೂರಿನಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ರಮ್ಯಾ ಅರಶಿನಕುಂಟೆಯಿಂದ, ಹಾಗೆಯೇ ಶಾಂತಾಚಾರ್ ಬೆಡಿಗೇರ್ ಕೊಕ್ಕನೂರಿನಿಂದ, ಸಿರಿ ದಾವಣಗೆರೆಯಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ, ಮಣಿಕಂಠ ಹಾಗೂ ಪುಷ್ಪಲತಾ ನಾಗರಾಜ್ ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳೋದಾದರೆ, ಗುರು ಶಿಷ್ಯರು ಚಿತ್ರದಲ್ಲಿ ಗುರುಗಳ ಪಾತ್ರದ ಹೆಸರು ಪೂರ್ಣಾನಂದಯ್ಯ ಅಂತ ಆಗಿತ್ತು. ಪೂರ್ಣಾನಂದಯ್ಯ ಅನ್ನೋದು ಗುರುಗಳ ಪಾತ್ರದ ಹೆಸರಾಗಿತ್ತು. ರಾಜಗುರು ಪೂರ್ಣಾನಂದಯ್ಯ ಈ ಪಾತ್ರವನ್ನು ರಾಜಾನಂದ್ ಅವರು ನಿರ್ವಹಿಸಿದ್ರು. 1981 ಬಿಡುಗಡೆಯಾದ ಅತ್ಯಂತ ಜನಪ್ರಿಯ ಹಾಗೂ ಇಂದಿಗೂ ಕೂಡ ಸಾರ್ವಕಾಲಿಕ ಹಾಸ್ಯ ಚಿತ್ರವಾಗಿ ಉಳಿದುಕೊಂಡಿರುವ ಒಂದು ಕನ್ನಡ ಚಲನಚಿತ್ರ ಅಂತಲೇ ಹೇಳ್ಬೋದು. ದ್ವಾರಕೀಶ್ ಅವರ ನಿರ್ಮಾಣ ಮತ್ತು ಎಚ್ ಆರ್ ಭಾರ್ಗವ್ ಅವರ ನಿರ್ದೇಶನದಲ್ಲಿ ಬಂದ ಈ ಸಿನಿಮಾ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿತ್ತು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಂದಿ ಮಹಾರಾಜನಾಗಿ ನಟಿಸಿದ್ರು, ಹಾಗೆಯೇ ಮಂಜುಳಾ ಅವರು ಕೂಡ ನಟಿಸಿದ್ರು ಚಿತ್ರಲೇಖ ಅನ್ನೋ ಪಾತ್ರದಲ್ಲಿ. ಹಾಗೇನೆ ಮುಖ್ಯ ಪಾತ್ರವರ್ಗದಲ್ಲಿ 7 ಜನ ಶಿಷ್ಯರು ಹಿರಿಯ ಕಲಾವಿದರು ನಟಿಸಿದ್ರು. ದ್ವಾರಕೀಶ್ ಅವರು, ಹಾಗೆ ರತ್ನಾಕರ್ ಅವರು, ಆನಂದ್ ಅವರು, ಮತ್ತು ಗೋಡೆ ಲಕ್ಷ್ಮೀ ನಾರಾಯಣ ಅವರು, ಹಾಗೆ ಬೆಂಗಳೂರು ನಾಗೇಶ್ ಅವರು ಮುಂತಾದವರು ನಟಿಸಿದ್ರು. ಹಾಗೆ ಜಯಮಾಲಿನಿ ಶಿವನ ಪಾತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ ಅವರು, ತೂಗುದೀಪ್ ಶ್ರೀನಿವಾಸ್ ಹಾಗೂ ಹೇಮಾ ಚೌಧರಿ ಅವರು ಪಾರ್ವತಿ ಪಾತ್ರದಲ್ಲಿ, ಸುಂದರ ಕೃಷ್ಣ ಅವರು ಕಳ್ಳನ್ ಪಾತ್ರದಲ್ಲಿ ನಟಿಸಿದ್ರು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗೋಣ. 1958 ತೆರೆ ಕಂಡಂತಹ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಶಿಕ್ಷಕರ ಪಾತ್ರದಲ್ಲಿ ಅಭಿನಯಿಸಿದವರು ಯಾರು? ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಶಿಕ್ಷಕರ ಪಾತ್ರದಲ್ಲಿ ಅಭಿನಯಿಸಿದವರು ಯಾರು ಅಂತ ನೀವು ಉತ್ತರವನ್ನು ಕಳಿಸಬೇಕು. 9480901013 ಇದು ನಮ್ಮ ವಾಟ್ಸಪ್ ನಂಬರ್. ಮುಂದೆ ಮೂಡಿ ಬರ್ತಾ ಇದೆ ಮಿಲನ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ವಿಶೇಷ ಕ್ವಿಜ್ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಶಿಕ್ಷಕರ ಪಾತ್ರದಲ್ಲಿ ಅಭಿನಯಿಸಿದವರು ಯಾರು ಅಂತ. ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ದೇವಾನಂದ್ ಇಟಿಗೆ ಶಿವಮೊಗ್ಗದಿಂದ, ಹಾಗೆ ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ಬಿ ಕೆ ಶಿವಕುಮಾರ್ ಹಾಗೆ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ವಾಣಿಶ್ರೀ ಉತ್ತರಹಳ್ಳಿಯಿಂದ, ಮೇರಿ ಜೋನ್ಸ್ ಕೊಡ್ತಿ ಗೇಟಿಂದ, ಗುರುರಾಜ್ ಗೊಂಬಿ ಇಳಕಲ್ಲಿಂದ, ಹಾಗೆ ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಮೊಹಮ್ಮದ್ ಅಕ್ರಮ್ ಹೊಸಪೇಟೆಯಿಂದ, ಸೋನು ಚಿತ್ರದುರ್ಗದಿಂದ, ಹಾಗೆ ಗುರುದೇವ್ ಭಾಗವತ್ ತುರುವೇಕೆರೆಯಿಂದ, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಹಾಗೆ ಸಂಜಯ್ ಜಯನಗರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದಿರಾ. ಸರಿಯಾದ ಉತ್ತರವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದ್ರೆ, ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಬಿ ಆರ್ ಪಂತುಲು ಅವರು ಹೆಡ್ ಮಾಸ್ಟರ್ ರಂಗಣ್ಣ ಅವರ ಪಾತ್ರವನ್ನ ನಿರ್ವಹಿಸಿದ್ರು. ಮಾಸ್ಟರ್ ಪಾತ್ರದಲ್ಲಿ ಅವರು ಶಿಕ್ಷಕರ ಪಾತ್ರವನ್ನ ನಿರ್ವಹಿಸಿದ್ರು. ಬಿ ಆರ್ ಪಂತುಲು ಅವರೇ ಈ ಚಿತ್ರದ ನಿರ್ದೇಶನ ಮತ್ತು ನಿರ್ಮಾಣವನ್ನು ಕೂಡ ಮಾಡಿದ್ರು. ಪದ್ಮಿನಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರವು ಮೂಡಿಬಂದಿತ್ತು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಅತ್ಯಂತ ಪ್ರಮುಖ ಹಾಗೂ ಒಂದು ಮೈಲಿಗಲ್ಲಿನ ಚಿತ್ರ ಅಂತಾನೆ ಹೇಳ್ಬೋದು. ಈ ಸಿನಿಮಾ 25 ವಾರಗಳ ಕಾಲ ಓಡಿ ಸಿಲ್ವರ್ ಜುಬಲಿ ಆಚರಿಸಿದ ಪ್ರಥಮ ಚಿತ್ರ, ಬೆಳ್ಳಿ ಹಬ್ಬ ಆಚರಿಸಿದ ಪ್ರಥಮ ಚಿತ್ರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿತ್ತು. ಪ್ರಮುಖ ಪಾತ್ರ ವರ್ಗದಲ್ಲಿ ಬಿ ಆರ್ ಪಂತುಲು ಅವರು ಹೆಡ್ ಮಾಸ್ಟರ್ ಪಾತ್ರವನ್ನು ನಿರ್ವಹಿಸಿದರೆ ಎಂ ವಿ ರಾಜಮ್ಮ, ಹಾಗೆ ಉದಯ್ ಕುಮಾರ್, ಬಿ ಸರೋಜಾದೇವಿ, ಸಾಹುಕಾರ್ ಜಾನಕಿ, ಬಾಲಕೃಷ್ಣ, ನರಸಿಂಹರಾಜು, ಹಾಗೆ ವಿಶೇಷ ಪಾತ್ರಗಳಲ್ಲಿ ತಮಿಳು ಚಿತ್ರರಂಗದ ಪ್ರಸಿದ್ಧ ನಟರಾದ ಶಿವಾಜಿ ಗಣೇಶನ್ ಹಾಗೂ ಜೆಮಿನಿ ಗಣೇಶನ್ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ, ಪ್ರೇಮಲೋಕ ಚಿತ್ರದಲ್ಲಿ ಪ್ರಿನ್ಸಿಪಾಲ್ ಅಥವಾ ಪ್ರಾಂಶುಪಾಲರ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು? ಪ್ರೇಮಲೋಕ ಚಿತ್ರದಲ್ಲಿ ಪ್ರಾಂಶುಪಾಲ ಅಥವಾ ಪ್ರಿನ್ಸಿಪಾಲ್ ಪಾತ್ರದಲ್ಲಿ ನಟಿಸಿದ ನಟ ಯಾರು ಅಂತ ನೀವು ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013. ಮೂಡಿ ಬರ್ತಾ ಇದೆ ರಾಮ ಶ್ಯಾಮ ಭಾಮ ಚಿತ್ರದ ಗೀತೆ, ರಮೇಶ್ ಚಂದ್ರ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

ಸಮಯ ಆಗಿದೆ 3:48.08 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಸ್ಯಾಂಡಲ್ವುಡ್ ರಸಪ್ರಶ್ನೆಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ ಇದಾಗಿತ್ತು. ಪ್ರಶ್ನೆಯನ್ನ ಕೇಳಿದ್ವಿ. ಪ್ರೇಮಲೋಕ ಚಿತ್ರದಲ್ಲಿ ಪ್ರಿನ್ಸಿಪಲ್ ಅಥವಾ ಪ್ರಾಂಶುಪಾಲರ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು ಅಂತ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಆದ್ರಿಂದ ಎಲ್ಲರ ಹೆಸರನ್ನ ಇವತ್ತು ಈಗ ಹೇಳ್ತೀನಿ, ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ. ಬಹಳಷ್ಟು ಜನ ಕೂಡ ಕೊಟ್ಟಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿ, ನೇತ್ರಾ ಕೆಂಗೇರಿಯಿಂದ, ಹಾಗೇನೆ ರೇಖಾ ಯಲಹಂಕದಿಂದ, ಬಿಂದು ಪ್ರಕಾಶ್ ಹಾಗೆ, ಉಮೇಶ್ ಅವರು ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ಗಿಂದ, ಹಾಗೆ ಹರೀಶ್ ಮಲ್ಲೇಶ್ವರಮಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಹಾಗೇನೆ ಮೇರಿ ಕೊಡತಿ ಗೇಟಿಂದ, ಮೇರಿ ಜೋನ್ಸ್ ಕೊಡತಿ ಗೇಟಿಂದ, ಹಾಗೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ವಾಸಿಂ ಜಗಳೂರಿನಿಂದ, ಅನುಷಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆಯೇ ಸುಮಾ ರಾಜಾಜಿನಗರದಿಂದ, ಎಡೆದೊರೆನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರು, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ, ರಾಜ್ಕುಮಾರ್ ಕಾತರಿಕೆ, ಅನಿಲ್ ಬಿಷ್ಟಣ್ಣನವರ ಶಮನೇವಾಡಿಯಿಂದ, ಹಂಸಿಣಿ ದಾವಣಗೆರೆಯಿಂದ, ಸುಮಿತ್ರಾ ಸಂಡೂರ್ ಹಾಗೆ, ವಿಸ್ಮಯ ಫಿನ್ಲ್ಯಾಂಡ್ನಿಂದ, ಹಾಗೆಯೇ ಅನಾಥ ಸೇವಾಶ್ರಮ ಮಲ್ಲಾಡಿ ಹಳ್ಳಿಯಿಂದ, ಪದ್ಮಶ್ರೀ ಕುಟುಂಬದವರು ಉಮಾ ಗಂಗಾವತಿಯಿಂದ, ಹಾಗೆ ಸಿಂಚನಾಗೊಂಬಿ ಇಳಕಲ್ಲಿಂದ, ಶ್ರೀಧರಯ್ಯ ಎಜಿ ಹಳ್ಳಿಯಿಂದ, ಗುಣಮತಿ ಭೀಮಪ್ಪ ದಾವಣಗೆರೆಯಿಂದ, ಹಾಗೆ ಫಾರೆಸ್ಟ್ ಲೇಔಟಿಂದ ಗೋವರ್ಧನ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಎಸ್ಎಂ ಶೋಭಾ ಹಾಸನದಿಂದ ಹಾಗೇನೆ ಉತ್ತರ ಕಳಿಸಿದ್ದಾರೆ, ಶಿವಣ್ಣ ಟೇಲರ್ ಕಾಮನಕೆರೆ ಮೈಸೂರಿನಿಂದ, ಉದಯ್ ಕರ್ಕೇರ ಉಡುಪಿಯಿಂದ, ಹಾಗೆ ಕವಿತಾ ಧನಲಕ್ಷ್ಮಿ ಬ್ಯಾಂಕಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಶ್ರೀಕಾಂತ್ ಕೋಡ್ಕಿಂಡಿ ಧಾರವಾಡದಿಂದ, ಹಾಗೇನೆ ಯಾರಿದು ಗೀತಾ ಅವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ನಂಬರ್ ಎಂಡಿಂಗ್ ವಿತ್ 14070, ಹಾಗೆ ನರಸಿಂಹಮೂರ್ತಿ ನೆಲಮಂಗಲದಿಂದ, ಚನ್ನಪಟ್ಟಣ ಹೊಳಲ್ಕೆರೆಯಿಂದ ಎನ್ ಕಲ್ಲಪ್ಪ ಅವರ ಉತ್ತರ ಕೂಡ ಸರಿಯಾಗಿದೆ, ಅನಂತಮೂರ್ತಿ ಶೃಂಗೇರಿಯಿಂದ, ಪುಷ್ಪ

ಸುಮಲತಾ ನಾಗರಾಜ್ ಹಾಗೆ, ನಳಿನಾ ಧೀರಜ್ ಕುಮಾರ್ ಹಾಗೆ, ದೇವಾನಂದ್ ಇಟಗಿ ಶಿವಮೊಗ್ಗದಿಂದ, ಸಂಜಯ್ ಜಯನಗರದಿಂದ, ಸಾಗರದಿಂದ ಗಣೇಶ್ ವೃತ್ರ ಕೂಡ ಸರಿಯಾಗಿದೆ, ವೆಂಕಟೇಶ್ ಸುಂಕದ ಕಟ್ಟೆಯಿಂದ, ಶ್ರವಣ್ ಚಿತ್ರದುರ್ಗದಿಂದ ಹಾಗೆ, ಪದ್ಮಾವತಿ ಹುಬ್ಬಳ್ಳಿಯಿಂದ, ಉಲ್ಲಾಸ್ ಮಳ್ಳಾಡಿ ಹಳ್ಳಿಯಿಂದ ಹಾಗೆ, ಕುಂದಾಪುರದಿಂದ ಸುರೇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ, ಹ್ಯಾಬಿಲ್ ರಾಘವೇಂದ್ರ ಹಾಗೇನೆ, ಮುಧೋಳ್ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ್ ಕಂಬಾರ್ ಹಾಗೆ, ನುಂಕಪ್ಪ ಕಾಂಬ್ಳೆ, ಶಾಂತಾಚಾರ್ ಬಡಿಗೇರಿ ಅವರ ಉತ್ತರ ಕೂಡ ಸರಿಯಾಗಿದೆ, ಸುಪ್ರೀತ್ ದಯಾನಂದ್ ಕೆರೆ ತೊಣ್ಣೂರಿಂದ ಹಾಗೆ, ಡಿ ಶರಣ ಬಸವೇಶ್ವರ ಹೊಸಪೇಟೆಯಿಂದ ಹಾಗೆ, ಗೋಪಾಲ್ ಕಾಂಬ್ಳೇಕರ್ ಹಾಗೆ, ಬಿ ವಿ ಕೃತಿಕಾ ಹಾಗೆ, ಅನಂತರಾಜ್ ಗೊರಲಡ್ಕು ಹಾಗೆ, ಬಹಳಷ್ಟು ಜನ ಕೂಡ ಉತ್ತರ ಕಳಿಸಿದ್ದಾರೆ. ಅನುಪಮಾ ಸಿರಿಗೆರೆಯಿಂದ, ರಾಜೇಶ್ ಮಹಾಲಕ್ಷ್ಮಿ ಲೇಔಟಿಂದ ಹಾಗೇನೆ, ಸರಸ್ವತಿ ಬಿರಾದಾರ್ ಅವರು ಹಾಗೆ, ಎ ಹರಿಹರನ್ ವಿಜ್ಞಾನ ನಗರದಿಂದ, ರಮೇಶ್ ಚನ್ನವೀರ ಕಲಬುರಗಿಯಿಂದ ಹಾಗೆ, ಚಂದ್ರಕಾಂತ್ ಹವಾಲ್ದಾರ್ ಅವರು ಹಾಗೆ, ಯಾರಿದು ದಯಾನಂದ್ ರಾವ್, ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಹಾಗೆ. ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಹಾಗೆ, ಮಲ್ಲೇಶ್ವರಮಿಂದ, ಇವ್ರ ಹೆಸರೇನು, ಸುದ್ಗಮ್ ಪ್ರಭಾಕರ್ ಅಂತ ಕಳಿಸಿದ್ದಾರೆ. ಓಕೆ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಟೈಗರ್ ಪ್ರಭಾಕರ್ ಅವರು ಪ್ರಿನ್ಸಿಪಲ್ ಪಾತ್ರದಲ್ಲಿ ನಟಿಸಿದ್ರು, ಪ್ರಾಂಶುಪಾಲರಾಗಿ ನಟಿಸಿದ್ರು. ಬಹಳಷ್ಟು ಜನ ವಿಷ್ಣುವರ್ಧನ್ ಅಂತ ಕಳಿಸಿದ್ದೀರಾ ಹಾಗೆ, ಶ್ರೀನಾಥ್ ಅಂತ ಕಳಿಸಿದ್ದೀರಾ, ಲೋಕೇಶ್ ಅಂತ ಕಳಿಸಿದ್ದೀರಾ ಅಲ್ಲ, ಸರಿಯಾದ ಉತ್ತರ ಟೈಗರ್ ಪ್ರಭಾಕರ್ ಅವರು ಪ್ರಾಂಶುಪಾಲರ ಪಾತ್ರವನ್ನು ನಿರ್ವಹಿಸಿದ್ರು. 1987 ಬಿಡುಗಡೆಯಾದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಹೊಸ ದೃಶ್ಯಕ್ರಾಂತಿ ಮತ್ತು ಹೊಸ ಅಲೆಗೆ ಕಾರಣವಾದ ಅತ್ಯಂತ ರೊಮ್ಯಾಂಟಿಕ್ ಮ್ಯೂಸಿಕಲ್ ಚಲನಚಿತ್ರ ಪ್ರೇಮಲೋಕ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಪ್ರಥಮ ನಿರ್ದೇಶನದ ಈ ಚಿತ್ರ ಕನ್ನಡ ಸಿನಿರಂಗದ ಮೇಕಿಂಗ್ ಶೈಲಿಯನ್ನೇ ಬದಲಾಯಿಸಿದಂತಹ ಚಿತ್ರ. ಶ್ರೀ ಈಶ್ವರಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಈ ಚಿತ್ರವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ವಿ ರವಿಚಂದ್ರನ್ ಅವರು, ನಾಯಕ ಕೂಡ ವಿ ರವಿಚಂದ್ರನ್ ಅವರು. ಹಾಗೆ ಜೂಹಿ ಚಾವ್ಲಾ ಅವರ ಪ್ರಥಮ ಕನ್ನಡ ಚಿತ್ರ ಆಗಿತ್ತು. ಹಾಗೆ ಸಂಗೀತ ಮತ್ತು ಸಾಹಿತ್ಯವನ್ನು ಹಂಸಲೇಖ ಅವರು ಈ ಚಿತ್ರಕ್ಕೆ ನೀಡಿದ್ರು. ಆರ್ ಮಧುಸೂದನ್ ಅವರ ಸುಂದರ ಛಾಯಾಗ್ರಹಣ ಈ ಚಿತ್ರಕ್ಕಿತ್ತು. ಹಾಗೆಯೇ ಲೋಕೇಶ್, ಶ್ರೀನಾಥ್, ಲೀಲಾವತಿ, ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಹಾಗೆಯೇ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ಯಾವುದಪ್ಪ ಅಂತ ಯೋಚನೆ ಮಾಡೋದಾದರೆ ಹೋಟೆಲ್ನ ಒಂದು ಸರ್ವರ್ ಪಾತ್ರದಲ್ಲಿ ಬಂದು ಕಾಣಿಸ್ಕೋತಾರೆ ಅವರು. ಹಾಗೆ ಊರ್ವಶಿ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ಚಿತ್ರದ ವಿಶೇಷತೆ ಬಗ್ಗೆ ಹೇಳೋದಾದರೆ, ಹಂಸಲೇಖ ಮತ್ತು ರವಿಚಂದ್ರನ್ ಕಾಂಬಿನೇಷನ್ಗೆ ಈ ಚಿತ್ರ ಒಂದು ಬುನಾದಿ ಅಂತಲೇ ಹೇಳ್ಬೋದು. ಚಿತ್ರದಲ್ಲಿದ್ದ 11 ಹಾಡುಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ವು. ಹಾಗೆಯೇ ಆ ಕಾಲದಲ್ಲಿ ಅತ್ಯಂತ ದುಬಾರಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಚಿತ್ರ ಅಂತಲೇ ಹೇಳ್ಬೋದು. ಹಲವು ದಾಖಲೆಗಳಿಗೆ ಒಂದು ದಾಖಲೆಗಳನ್ನು ನಿರ್ಮಿಸಿದಂತಹ ಚಿತ್ರ ಅಂತಾನೆ ಹೇಳ್ಬೋದು ಪ್ರೇಮಲೋಕ ಚಿತ್ರ. ಸಮಯ ಆಗಿದೆ 3:53:25. ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಧನ್ಯವಾದಗಳನ್ನು ಸಲ್ಲಿಸ್ತಾ, ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮ, ಶಿಕ್ಷಕರ ದಿನಾಚರಣೆಯ ವಿಶೇಷವಾಗಿ ಮೂಡಿಬಂದ ಸ್ಯಾಂಡಲ್ವುಡ್ ರಸಪ್ರಶ್ನೆಯ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಮೂಡಿ ಬರ್ತಾ ಇದೆ ಪ್ರೇಮ ಲೋಕ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ ಅವರು. ಈ ಒಂದು ಗೀತೆಯೊಂದಿಗೆ ಹೊಂಬಿಸಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಸಮಯ ಆಗಿದೆ 4:01. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಮಿಕ್ಸ್ಡ್ ಮೆಲೋಡಿಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಮಯ ಆಗಿದೆ 4:07:25 ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರ ಇಲ್ಲ, ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಅನ್ನೋ ಮಾತೇ ಇದೆ. ಖಂಡಿತ ಹೌದು, ಇಂದು ಶಿಕ್ಷಕರ ದಿನಾಚರಣೆ ಅಲ್ವಾ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಗುರಿ ಗುರು ಎರಡೂ ಮುಖ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಯಶಸ್ವಿಯಾಗಬೇಕು ಅಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಇದು ಎರಡೂ ಇದ್ದಾಗ ಮಾತ್ರ ಏನನ್ನಾದರೂ ಸಾಧಿಸ್ಬೋದು ಅಂತ ಚಿಕ್ಕಂದಿನಲ್ಲೇ ನಾವೆಲ್ಲರ ಹತ್ರನೂ ಕೇಳ್ಕೊಂಡು ಬಂದಿದ್ದೀವಿ. ಹಾಗಾದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸೋಕೆ ನೆರವಾದಂಥ ಶಿಕ್ಷಕರು ಯಾರು? ಅಥವಾ ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಶಿಕ್ಷಕರೊಡನೆ ನೆನೆಸಿಕೊಳ್ಳುವ ಘಟನೆಗಳೇನಾದರೂ ಇದ್ದರೆ, ಅಥವಾ ಒಂದು ನೀವು ಜೀವನದಲ್ಲಿ ಒಂದು ಹಂತ ತಲುಪಿದ್ದೀರಾ ಅನ್ನೋದಕ್ಕೆ, ಅಂದರೆ ನನಗೆ ಈ ಶಿಕ್ಷಕರೇ ಕಾರಣ ಅಂತ ನಿಮ್ಗೆ ಅನಿಸಿದ್ರೆ, ಆ ಒಂದೇನಾದರೂ ಘಟನೆಗಳಿದ್ದರೆ, ಆ ಶಿಕ್ಷಕರ ಹೆಸರಾಗಿರ್ಬೋದು ಅಥವಾ ಯಾವುದೇ ವಿಶೇಷ ಘಟನೆಗಳು ನೆನಪುಗಳಿದ್ದರೂ ಕೂಡ ನಮ್ಮ ಜೊತೆ ನೀವು ಹಂಚ್ಕೋಬೋದು ನಮ್ಮ ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ನಿಮ್ಮ ಸುಮಧುರವಾದ ಸಂದೇಶಗಳ ಜೊತೆಗೆ ಇಲ್ಲಿ ಬಾಲಿವುಡ್ನ ಸುಮಧುರವಾದ ಗೀತೆಗಳನ್ನು ಕೂಡ ಆಲಿಸಬಹುದು ನಮ್ಮ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ. ನಿಮ್ಮ ಸವಿಸವಿ ನೆನಪುಗಳ ಬುದ್ಧಿಯನ್ನ, ನಿಮ್ಮ ಶಿಕ್ಷಕರೊಂದಿಗಿನ ಒಡನಾಟವನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಮಿಕ್ಸ್ಡ್ ಮೆಲೋಡಿ ಪ್ರೋಗ್ರಾಂನಲ್ಲಿ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ನಾವು. ಸಮಯ ಆಗಿದೆ 4:15. ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ನೀವು. ಪ್ರಶ್ನೆ ಅಂದರೆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ನಾನು. ಏನಂದರೆ ಇಂದು ಶಿಕ್ಷಕರ ದಿನಾಚರಣೆ, ಆದ್ದರಿಂದ ಕೆಲವೊಬ್ಬರ ಜೀವನದಲ್ಲಿ ಶಿಕ್ಷಕರು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಚಿಕ್ಕಂದಿನಿಂದ ಅವರು ಬೆಳೆದು ಒಂದು ಹಂತಕ್ಕೆ ತಲುಪೋವರೆಗೂ ಕೂಡ ಶಿಕ್ಷಕರಿಗೂ ಮತ್ತು ಮಕ್ಕಳ ಜೊತೆಗೆ, ಸ್ಟೂಡೆಂಟ್ಸ್ಗಳ ಜೊತೆಗೆ, ಅವರ ಶಿಷ್ಯಂದಿರ ಜೊತೆಗೆ ಬಹಳ ಮಧುರವಾದ ಬಾಂಧವ್ಯ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಬಹಳಷ್ಟು ಉದಾಹರಣೆಗಳ ಮೂಲಕವೂ ನೋಡಿದ್ದೀವಿ. ಹಾಗೆಯೇ ಆ ಶಿಕ್ಷಕರಿಗೆ ಕೆಲವೊಂದ್ಸಲಿ ಮಕ್ಕಳು ಹೋಗಿ ನೆನಪು ಮಾಡ್ತಾರೆ, ನಾವು ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಚಿಕ್ಕವ್ರು ಇರಬೇಕಾದ್ರೆ ನಿಮ್ಮ ನಮ್ಗೆ ಹೊಡೆದ ಬುದ್ಧಿ ಹೇಳಿದ್ರಿ, ಬೈದ ಬುದ್ಧಿ ಹೇಳಿದ್ರಿ, ಪ್ರೀತಿ ಮಾಡಿದ್ರಿ, ನನ್ನ ಹತ್ರ ಪೆನ್ ಇರಲಿಲ್ಲ, ನೀವು ಅದನ್ನು ಪ್ರೀತಿಯಿಂದ ಕೊಡಿಸಿದ್ರಿ, ನನ್ನ ಓದಿಗೆ ನೀವು ಸಹಾಯ ಮಾಡಿದ್ರಿ, ಹೀಗೆ ಬಹಳಷ್ಟು ವಿಷಯಗಳಿರುತ್ತೆ ಈ ಶಿಕ್ಷಕರು ಮತ್ತು ಶಿಷ್ಯಂದಿರ ನಡುವೆ. ಸೊ ಅಂಥ ಘಟನೆಗಳೇನಾದರೂ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಶಿಕ್ಷಕರು ಯಾರು? ಹಾಗೇನೆ ಯಾರಾದರೂ ಆಗಿರ್ಬೋದು, ಬರೀ ನಿಮಗೆ ವಿದ್ಯೆ ಕೊಟ್ಟ ಗುರುಗಳು ಅಂತ ಮಾತ್ರ ಅಲ್ಲ, ಈವನ್ ನಮಗಿಂತ ಒಂದು ಚಿಕ್ಕ ಮಕ್ಕಳಾಗಿದ್ದರೂ ಕೂಡ ಅವರಿಂದ ನಾವೇನಾದರೂ ಒಂದು ಪಾಠ ಕಲ್ತಿದ್ರೆ, ಅವರಿಂದ ಏನಾದರೂ ಒಂದು ನಾವು ಒಳ್ಳೆ ಒಂದು ಸ್ಥಾನದಲ್ಲಿ ಏರಿದರೆ ಅವರನ್ನು ನಾವು ಗುರುಗಳು ಅಂತಲೇ ಕೂಡ ಪರಿಗಣಿಸ್ತೀವಿ. ಸೊ ಆ ಥರ ಏನಾದರೂ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ, ಆ ಘಟನೆಗಳೇನಾದರೂ ನಿಮ್ಮ ಜೊತೆ ನಡೆದಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013948001031. ಈ ನಂಬರ್ಗೆ ನಿಮ್ಮ ಸವಿ ಸವಿ ನೆನಪುಗಳ ಬುತ್ತಿಯನ್ನ ಬಿಚ್ಚಿಡಿ ಅಂತ ಹೇಳ್ತಾ ಸುಮಧುರವಾದ ಗೀತೆಗಳನ್ನ ಕೇಳೋಣ. ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಮಿಕ್ಸ್ಡ್ ಮೆಲೋಡಿ ಪ್ರೋಗ್ರಾಮ್.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಬಹಳಷ್ಟು ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ್ ಬಡಗಿರ ಕೊಕ್ಕನೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕೇವಲ ಪಾಠವನ್ನು ಕಲಿಸಿದ ಶಿಕ್ಷಕರಷ್ಟೇ ಅಲ್ಲದೆ ಜೀವನದ ಅಮೂಲ್ಯ ಪಾಠಗಳನ್ನು ಕಲಿಸಿಕೊಟ್ಟ ಅಚ್ಚುಮೆಚ್ಚಿನ ಗುರುಗಳಾದ ಜಗದೀಶ್ ಸರ್ ಅವರನ್ನ ನೆನಪಿಸಿಕೊಳ್ಳುವುದು ಸದಾ ಸಂತಸದ ವಿಷಯ ಅಂತ ಹೇಳ್ತಿದ್ದಾರೆ. ಹಾಗೆ ಬಹಳಷ್ಟು ದೊಡ್ಡ ಸಂದೇಶ ಕಳಿಸಿದ್ದಾರೆ ಅವರು ಅವರೊಂದಿಗಿನ ಒಡನಾಟವನ್ನು ನೆನೆಸಿಕೊಂಡು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಅಮೃತ ಅವರು ಕೂಡ. ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಅವರ ಕನ್ನಡ ಶಿಕ್ಷಕಿ ತುಂಬ ನೆಚ್ಚಿನ ಶಿಕ್ಷಕಿ ಆಗಿದ್ರಂತೆ ಅವರಿಗೆ. ಅವರು ಕನ್ನಡ ಪಾಠವನ್ನು ಕೇವಲ ಪುಸ್ತಕಕ್ಕೆ ಸೀಮಿತಗೊಳಿಸದೆ ಸಂದರ್ಭಕ್ಕೆ ತಕ್ಕಂತೆ ಮಹಾಭಾರತದ ಕಥೆಗಳನ್ನು ತುಂಬ ಆಸಕ್ತಿದಾಯಕವಾಗಿ ಹೇಳ್ತಾ ಇದ್ರು. ಅವರ ಕತೆ ಹೇಳುವ ಶೈಲಿ ಪಾಠವನ್ನು ಅರ್ಥ ಮಾಡಿಸುವ ರೀತಿ ನನ್ನನ್ನು ತುಂಬ ಪ್ರೇರೇಪಿಸಿತ್ತು. ನನ್ನ ಬಿ ಎಡ್ ಅವಧಿಯಲ್ಲಿ ಅವರು ಕಲಿಸಿದ ಶಿಕ್ಷಕರು ನನಗೆ ತುಂಬ ಇಷ್ಟ. ಅವರು ಒಬ್ಬೊಬ್ಬರಿಂದಲೂ ಒಳ್ಳೆಯ ವಿಷಯವನ್ನು ಕಲ್ತಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಸಂದೇಶವನ್ನು ಟೈಪ್ ಮಾಡಿ ಅವರು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಹಾಗೇನೆ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಸ್ಕೂಲ್ನಲ್ಲಿ ಓದಬೇಕಾದ್ರೆ ನಮ್ಮ ಶಿಕ್ಷಕರು ವ್ಯವಸಾಯ ಮಾಡುವುದನ್ನು ಕಲಿಸಿಕೊಟ್ಟವರು ನಮ್ಮ ಶಿಕ್ಷಕರು. ತಾವೇ ಸ್ವತಃ ನಿಂತು ವ್ಯವಸಾಯವನ್ನು ಮಾಡತೊಡಗಿದ್ರು. ಅವರನ್ನೇ ನೋಡಿ ನಾವು ಗದ್ದೆಗಳಲ್ಲಿ ಹೋಗಿ ಬೇಲಿ ಹಚ್ಚೋದು, ನೀರು ಹಾಯಿಸೋದು ಮಾಡಿಕೊಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾನು ನೆನಪಿಸ್ಕೋತಾ ಇದ್ದೀನಿ. ಅವರಿಂದ ನಾವು ಕಲಿತ ಪಾಠ ಇವತ್ತಿಗೂ ಅವರನ್ನು ನೆನೆಸುವಂತೆ ಮಾಡುತ್ತೆ. ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಯನ್ನು ಬೆಳೆಯಬೇಕು ಅಂತ ಅವರೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ರು ಅಂತ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಧೀಂದ್ರ ಅವರು ಮಲ್ಲೇಶ್ವರಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ಟೀಚರ್ ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ರಂತೆ. ಆ ಚಾಕ್ಲೇಟ್ ತಿಂದಮೇಲೆ ಅಥವಾ ಏನೇ ಹಣ್ಣು ತಿಂದರೂ ಕೂಡ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಎಸಿಬೇಕು ಅಂತ ಆವಾಗಲೇ ಹೇಳ್ಕೊಟ್ಟಿದ್ರು ನಮಗೆ. ಅದನ್ನು ನಾನು ಈಗಲೂ ಕೂಡ ಪಾಲಿಸ್ತಿದ್ದೀನಿ ಅಂತ ಅವರು ಹೇಳಿದ ಒಂದು ಪಾಠವನ್ನು ನೆನಪಿಸ್ಕೋತಾ ಇದ್ದಾರೆ. ಹಾಗೆ ಇಂಥ ಪಾಠಗಳು ಮೋರಲ್ ಎಥಿಕ್ಸ್ ಅಥವಾ ಎ ಬಿ ಸಿಗಿಂತಲೂ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಇವರು, ಅವಾಗ್ಲಿಂದ ಬರ್ತಾನೇ ಇಲ್ಲ, ಅದು ಬಫರಿಂಗ್ ಆಗ್ತಾನೇ ಇದೆ. ಎಸ್ ಕುಮಾರ್ ಅವರ ಸಂದೇಶ ಬರ್ತಾ ಇಲ್ಲ, ಇನ್ನ ಬಫರಿಂಗಲ್ಲೇ ಇದೆ. ಪರವಾಗಿಲ್ಲ, ಸಂದೇಶ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಗೀತೆಯ ಕಡೆಗೆ ಸಾಗೋಣ.

0: Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಸಮಯ ಆಗಿದೆ 4:37:42 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾನು ಕೇಳಿದ್ದೆ ನಿಮಗೆ ನಿಮ್ಮ ನೆನಪಿನ ಬುತ್ತಿಯಲ್ಲಿ ನಿಮ್ಮ ಶಿಕ್ಷಕರ ಜೊತೆಯ ಒಡನಾಟ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ಇಂದಿಗೂ ಅವರೊಟ್ಟಿಗಿನ ನಿಮ್ಮ ಸಂಬಂಧ ಹೇಗಿದೆ, ಅಥವಾ ಏನಾದರೂ ಒಂದು ಸಿಹಿಯಾದ ನೆನಪಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮ್ಮ ಶಿಕ್ಷಕರೊಟ್ಟಿಗೆ ಅಂತ ಹೇಳಿದೆ. ಸಂದೇಶ ಕಳಿಸಿದ್ದಾರೆ ಎನ್ ಕಲ್ಲಪ್ಪ, ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ. ಜೀವನದಲ್ಲಿ ಶಬ್ದ ಕಟ್ಟಿ ಮತ್ತು ತಾಳ್ಮೆ, ಸಹನೆ, ಸತ್ಯನಿಷ್ಠೆಯಿಂದ ನಡೆದುಕೊಂಡಿದ್ದೆ, ಆದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀಯಾ ಅಂತ ನಮ್ಮ ತಾಯಿಯವರು ಹೇಳ್ತಾ ಇದ್ರು. ಅದರಂತೆ ನಾನು ನನ್ನ ಜೀವನವನ್ನು ಅಳವಡಿಸಿಕೊಂಡಿದ್ದೀನಿ. ಇದರಿಂದ ನನ್ನ ತಾಯಿಯೇ ಮೊದಲ ಗುರು ಎನ್ನುವುದು ಇಂದಿಗೂ ನನ್ನ ಜೀವನದಲ್ಲಿ ನಾನೆಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮುಧೋಳ್ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ್ ಕಂಬಾರ ಅವರು ಕೂಡ ಹೇಳ್ತಾ ಇದ್ದಾರೆ. ಶಿಕ್ಷಣವೇನು ನಾನು ತಕ್ಕ ಮಟ್ಟಿಗೆ ಕಲೀಲಿಲ್ಲ, ಆದರೆ ಉದ್ಯೋಗ ಕಲಿಸಿದ ಗುರುವನ್ನು ನಾನು ಯಾವಾಗಲೂ ಮರೆಯೋದಿಲ್ಲ. ಅವರು ಕಲಿಸಿದ ವಿದ್ಯೆಯಿಂದ ಜೀವನ ನಡೆಸಿದ್ದೇವೆ, ಆದರೆ ಅವರಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಟೀಚರ್ ಜೊತೆಗಿನ ನೆನಪನ್ನ ಹಂಚಿಕೊಂಡಿದ್ದಾರೆ ನಮ್ಮ ಜೊತೆ, ಹಾಗೆಯೇ ಸಂದೇಶವನ್ನ ಕಳಿಸಿದ್ದಾರೆ ಕುಮಾರಸ್ವಾಮಿ ಆರ್ ಅವರು ಗಿರಿನಗರದಿಂದ. ಪ್ರೌಢ ಶಾಲಾ ಶಿಕ್ಷಕರು ಇಂದಿಗೂ ಸಹ ನನ್ನ ಸಂಪರ್ಕದಲ್ಲಿದ್ದಾರೆ. ವರ್ಷಕ್ಕೆ ಒಮ್ಮೆ ಒಬ್ಬೊಬ್ಬ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಪರಿಪಾಠ ಬೆಳೆಸ್ಕೊಂಡು ಬಂದಿದ್ದೇವೆ. ಇದೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹಾಲಿಂಗಪುರದಿಂದ ಶಬ್ಬೀರ್ ಬನಹಟ್ಟಿ ಹಾಗೂ ಸೂಫಿಯಾ ಬನಹಟ್ಟಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಾವು ಕೂಡ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೀವಿ ಅಂತ ಖುಷಿಯಿಂದ ಹೇಳ್ಕೊತಾ ಇದ್ದಾರೆ. ಹಾಗೆ ರಮಾ ಭಾಸ್ಕರ್ ಅವರು ಅಜ್ಜಾವರ ಸುಳ್ಳೆ ತಾಲೂಕು ದಕ್ಷಿಣ ಕನ್ನಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನಗೆ ಬಾಲ್ಯದಿಂದನೂ ಎಲ್ಲ ಟೀಚರ್ಸ್ಗಳ ಮೇಲೆ ಬಹಳ ಪ್ರೀತಿ ಮತ್ತು ಗೌರವ, ಅವ್ರಿಗೂ ಕೂಡ. ಹಾಗೆಯೇ ಹೈಸ್ಕೂಲಲ್ಲಿ ಒಬ್ಬರು ಟೀಚರು ತುಂಬ ಅಚ್ಚುಮೆಚ್ಚಿನ ಟೀಚರ್ ಆಗಿದ್ದರು. ಅವರಿಗೆ ಮದುವೆ ಸೆಟ್ಟಾದಾಗ ನಾವು ತುಂಬ ಅತ್ತಿದ್ವಿ, ಅಳ್ತಾ ಅವ್ರನ್ನ ಬೀಳ್ಕೊಟ್ಟಿದ್ವಿ. ಹಾಗೆಯೇ ಆಗಾಗ ಅವರ ಲೆಟರ್ ಕೂಡ ಬರ್ತಿತ್ತು ನಮಗೆ. ಆಮೇಲೆ ಸ್ವಲ್ಪ ದಿನದ ನಂತರ ಅವರು ತೀರ್ಕೊಂಡ್ರು ಅಂತ ಕೂಡ ಗೊತ್ತಾಯಿತು. ಹಾಗೆಯೇ ಕಾಲೇಜ್ನಲ್ಲೂ ಅಫ್ಜಲ್ ಉನಿಜಿ ಎಂಬ ಸಸ್ಯ ಶಾಸ್ತ್ರದ ಟೀಚರ್ ಕೂಡ ಬಹಳ ಆತ್ಮೀಯರಾಗಿದ್ದರು. ಮಗು ಹುಟ್ಟಿದಾಗಲೂ ಕೂಡ ನನಗೆ ಬಂದು ನೋಡ್ಕೊಂಡು ಹೋಗಿದ್ದರು ಅವರು. ಇಂಥ ವಿಷಯಗಳನ್ನು ನಮಗೆ ಮೆಲುಕು ಹಾಕೋಕೆ ಕೊಟ್ಟಿದ್ದೀರಾ, ಧನ್ಯವಾದಗಳು ಅಂತ ಅವರು ಕೂಡ ತಮ್ಮ ನೆನಪಿನಾಳದಿಂದ ಒಂದು ಸಂದೇಶವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆಯೇ ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓದಿದ್ದು ಕೇವಲ 10ನೇ ತರಗತಿ ಮಾತ್ರ. ನನಗೆ ಟೇಲರಿಂಗ್ ಕಲಿಸಿ ನನ್ನ ಜೀವನಕ್ಕೆ ದಾರಿದೀಪ ಆದವರು ನನ್ನ ಗುರುಗಳಾದಂಥ ಶಾನ್ ಟೇಲರ್ ಅಗಲ್ಕೆರ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಗೋಪಾಲ್ ಕಾಂಬ್ಳೇಕರ್ ಶಿವಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಗಳಿಗೆ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಿಮ್ಮ ಶಿಕ್ಷಕರ ಜೊತೆಗಿನ ಒಳನಾಟವನ್ನ, ನೆನಪುಗಳ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ಬಹಳಷ್ಟು ಜನರು ಸಂದೇಶ ಕಳಿಸಿ ತಮ್ಮ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸಂದೇಶವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ, ಸಮಯ ಆಗಿದೆ 4:54:18 ಪರಿಮಳ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಬಾನುಲಿ ಬಂದು ವಿನುತಾ ಶಶಿಧರ್ನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 102.1 ಕಂಪನಾಂಕಗಳು. ಆತ್ಮೀಯ ಕೇಳುಗರಿಗೆಲ್ಲ ವೀರೇಶನು ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ವೇಳೆ 5 ಗಂಟೆ. ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ಚಿತ್ರಗೀತೆಗಳ ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಇದೀಗ ಪ್ರಸಾರವಾಗಲಿದೆ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗೂ ನಮಸ್ಕಾರ ಅಂತೇಳಿ ತಿಳಿಸ್ತಾ ಇದ್ದೀನಿ. ಶ್ರೋತೃಗಳೇ, ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2958 98 ಮತ್ತೊಂದು ದೂರವಾಣಿ ಸಂಖ್ಯೆ 200312 2 STD ಕೋಡ್ ಸಂಖ್ಯೆ 08532 ಈ ಸಂಖ್ಯೆಗಳಿಗೆ ಕರೆ ಮಾಡಿ. ಮೊದಲಿಗೆ ಒಂದು ಗೀತೆಯ ಸಾಲನ್ನು ನಾನು ಹಾಡ್ತೇನೆ. ಹಾಡಿದಾಗ ಬರುವಂಥ ಕೊನೆ ಅಕ್ಷರವನ್ನು ನೀವು ತಿಳಿದುಕೊಂಡು ಹಾಡಿನ ಮುಂದುವರಿಸ್ಬೋದು. ಮೊದಲಿಗೆ ಒಂದು ಹಾಡಿನ ತುಣುಕನ್ನು ನಾನು ಈಗ ಹಾಡ್ತೀನಿ.

0: ನಲೇ ನಿನ್ನ ಸಂದೇಶವ ನನಗೆ ಹೇಳಿದೆ ಹೇಳಿದೆ ದೆ ಅಂದರೆ ದ ಅಕ್ಷರ ನಿಮಗಾಗಿ ಈಗ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರಂತೇಳಿ ನೋಡೋಣ. ಹಲೋ ಆಕಾಶವಾಣಿ.
1: ಹಲೋ.
0: ಹಲೋ
1: ಸರ್ ನಮಸ್ತೆ.
0: ನಮಸ್ತೆ. ಕಾರ್ಯಕ್ರಮದ ಮೊಟ್ಟ ಮೊದಲನೇ ಕರೆ, ತಮಗೆ ಸ್ವಾಗತ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ಹೇಳಿ ಮೇಡಮ್.
1: ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.
0: ತಮಗೂ ಕೂಡ ಹಾರ್ದಿಕ ಶುಭಾಶಯಗಳು ಶಿಕ್ಷಕರ ದಿನಾಚರಣೆ. ಹೇಳಿ ಮೇಡಮ್, ತಾವು ಏನ್ ಮಾಡ್ಕೊಂಡಿದ್ದೀರಿ?
1: ಮೋನಿಕಾ ಹಾಸನದಿಂದ.
0: ಮೋನಿಕಾ.
1: ನಾನು ಸೋಷಿಯಲ್ ಆಕ್ಟಿವಿಸ್ಟ್, ಗೃಹಿಣಿ ಮತ್ತೆ ಸೋಷಿಯಲ್ ಆಕ್ಟಿವಿಸ್ಟ್.
0: ಸೋಷಿಯಲ್ ವರ್ಕರ್. ಒಳ್ಳೇದು ಮೇಡಮ್, ಸಮಾಜ ಸೇವಕರಾಗಿದ್ದೀರಿ, ತುಂಬಾ ಸಂತೋಷ.
1: ನಮಗೂ ಖುಷಿ ಇದೆ.
0: ಸರಿ ಮೇಡಮ್, ಈಗ ಹಾಡನ್ನ ಕೇಳಿಸ್ಕೊಂಡ್ರ?
1: ಫೋನ್ ಟ್ರೈ ಮಾಡ್ತಾ ಇದ್ದೆ, ಗೊತ್ತಾಗಲ್ಲ ಸರ್.
0: ಗೊತ್ತಾಗ್ಲಿಲ್ವಾ? ಇನ್ನೊಂದ್ಸಲ ಹಾಡ್ಬೇಕಾ?
1: ಹಾಡಿ. ನಾನು ಹಾಡು ಕೇಳಿಲ್ಲ. ನಿಮ್ಮ ಹೆಸರು ನಂಗೆ ಗೊತ್ತಾಗ್ಲಿಲ್ಲ.
0: ನನ್ನ ಹೆಸರು ವೀರೇಶ್ ಮೇಡಮ್. ತಾವು ಎಲ್ಲಿಂದ ಅಂತೇಳಿ ಗೊತ್ತಾಗ್ಲಿಲ್ಲ.
1: ಹಾಸನದಿಂದ.
0: ಹೋ ಹೋ ಹೋ. ನಮ್ಮ ರಾಯಚೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನೆಲ್ಲ
1: ಕೇಳ್ತೀನಿ. ರಾತ್ರಿ 10 ಗಂಟೆಗೆ ಹಳೆ ಸಾಂಗ್ ಆಗ್ತೀರಾ, ಅದು ಕೇಳ್ತೀನಿ. ಮತ್ತೆ ಬೆಳಗ್ಗೆನ ಸಂದೇಶ ಕಾರ್ಯಕ್ರಮ, ರಸಪ್ರಶ್ನೆ ಆತರದು. ಮತ್ತೆ ಇದಕ್ಕೂ ಭಾಗವಹಿಸ್ತಾ ಇರ್ತೀನಿ, ಬಟ್ ನೀವು ಸಿಕ್ಕಿರ್ಲಿಲ್ಲ ಅಷ್ಟೇ.
0: ನಾನು ಮೊಟ್ಟ ಮೊದಲನೇ ಸಲ ಬಂದಿರೋದು ಈ ಕಾರ್ಯಕ್ರಮಕ್ಕೆ. ಅಂತ್ಯಾಕ್ಷರಿ ಮೇಡಮ್, ಹಾಡನ್ನ ಕೇಳಿಸ್ಕೊಳ್ಳಿ, ಈಗ ಹಾಡ್ತೀನಿ. ಯಾವ ಹಾಡಂತೇಳಿ ಕೂಡ ತಾವು ಗುರುತಿಸ್ಕೊಂಡು ಚಿತ್ರದ ಹೆಸರನ್ನು ಕೂಡ ಹೇಳಿದ್ರೆ ಇನ್ನೂ ಒಳ್ಳೇದು. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ದ ಅಕ್ಷರ.
1: ಸಿನಿಮಾ ಧ್ರುವತಾರೆ.
0: ಒಳ್ಳೇದು ಮೇಡಮ್.
1: ಅಣ್ಣ ಸಿನಿಮಾದ ಯಾವ್ದೇ ಹಾಡು ಹೇಳಿದ್ರು ನಾವು ಕಂಡಿಡಿಸ್ತಾರೆ, ಅಷ್ಟು ದೊಡ್ಡ. ಈಗ ದಾಕ್ಷರದಿಂದ ಹಾಡ್ಬೇಕಾ?
0: ದಿಂದ ಮೇಡಮ್. ದಿಂದ
1: ಚೆನ್ನಾಗಿ ಹಾಡಿದ್ರಿ ಸರ್, ಚೆನ್ನಾಗಿ ಹಾಡಿದ್ರಿ.
0: ಹಾಡಿ ಮೇಡಮ್. ದಿಂದ ಯಾವ
1: ದಾರಿ

0: ಬೆಳಕ ತೋರಿ ನಡೆಸುವ ಯೋಗಿ ವರಿಯಲಿ.
1: ಹಾ ಮುಗೀತ ಮೇಡಮ್. ಹಲೋ, ಕರೆಯಲ್ಲಿ ಅಡಚಣೆ ಉಂಟಾಯಿತು ಅಂತ ಅನಿಸುತ್ತೆ. ಹಾಡ್ತಾ ಹಾಡ್ತಾ ಕರೆ ಕಟ್ಟಾಯಿತು. ದಾರಿ ಕಾಣದಾಗಿದೆ ರಾಘವೇಂದ್ರನೇ ಎನ್ನುವಂಥ ಹಾಡಿನ ಸಾಲನ್ನು ಹಾಡ್ತಾಯಿದ್ರು, ಕರೆ ಕಟ್ಟಾಯಿತು. ಕೊನೆಯ ಅಕ್ಷರ ನೇ ನ ಇರ್ಬೋದು ಅಂತ ಅನಿಸುತ್ತೆ. ನೋಡೋಣ. ಹಲೋ ಆಕಾಶವಾಣಿ.
2: ಹಲೋ.
1: ಹಾಂ ನಮಸ್ಕಾರ. ನಮಸ್ಕಾರ.
2: ನಮ್ಮ ನೆಚ್ಚಿನ ಗುರುಗಳಾದ ವೀರೇಶ್ ಗುರುಗಳಿಗೆ ಶುಭ ಸಂಜೆ, ಶುಭ ನಮಸ್ಕಾರಗಳು. ಜೊತೆಗೆ ನಮ್ಮೆಲ್ಲ ರೈತರ ಶ್ರೇಣಿ ಕೇಳುಗರು ಮತ್ತು ಗಂಗಾವತರಣ ಕಡೆಯಿಂದ ತುಂಬಾ ತುಂಬಾ ತುಂಬಾ ಅದ್ಭುತ ಅದ್ಭುತ ಧನ್ಯವಾದಗಳು. ಅಂತ ಅದ್ಭುತವಾಗಿ ಹಾಡಿದ್ರಿ ಅಂದ್ರೆ ನಿಜವಾಗ್ಲೂ ನಮ್ಮ ರಾಜಸ್ಥಾನದ ಧ್ವನಿಯಲ್ಲೇ ಹಾಡಿದಷ್ಟು ಹೇಳಿದಷ್ಟು ಕಿವಿ ಇಂಪದು. ಅದರಲ್ಲೂ ಮೊಟ್ಟ ಮೊದಲದಾಗಿ ಬಂದಿದ್ದೀರಾ. ನಮಗ್ ಮಾತುಗಳು ಹೆಂಗಂದ್ರೆ ಇವತ್ತು ಮಾತೇ ನಿಲ್ಲಿಸ್ಬಿಡೋದು, ಅಷ್ಟೊಂದು ಮಾತುಗಳು ಮಾತಾಡಬೇಕು ಅನ್ನಷ್ಟು ಖುಷಿ ಆಯ್ತು.
1: ಈರಣ್ಣವರೇ ತಮಗೂ ಕೂಡ ಮುಸ್ಸಂಜೆಯ ನಮನಗಳು ಹೇಳಿ ಈರಣ್ಣವರೇ ಹಾಡನ್ನ ಕೇಳಿಸ್ಕೊಂಡ್ರೆ ಅಂತ ಅನ್ಸುತ್ತೆ.
2: ಈಗಾಗಲೇ
1: ಮೌನಿಕಾ ಅವರು ಹಾಸನದಿಂದ ಹಾಡಿದ್ರು ದಾರಿ ಕಾಣದಾಗಿದೆ ರಾಘವೇಂದ್ರನೇ ರಾಯರ ಹಾಡು. ನನಗನ್ಸುತ್ತೆ ಕೊನೆಯ ಅಕ್ಷರ ನೇ ನ ಆಗಿದೆ ಅಂತ ಅನ್ಸುತ್ತೆ. ಸೊ ನಾದಿಂದ ನೀವು ಶುರು ಮಾಡ್ತೀರಾ ಈರಣ್ಣವರೇ?
2: ಸಂಗೀತ ಗುರುಗಳೇ, ನಿಮ್ಮಷ್ಟು ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ. ನಾನು ಸಂಗೀತ ಸಾಹಿತ್ಯಗಾರ ಹಾಡುಗಾರನಲ್ಲ, ನಮ್ಮ ಕೇಳುಗರ ಒಂದು ಧ್ವನಿ ಅಂತ ಹೇಳಿ ಹಾಡೋದನ್ನ ಸ್ವಲ್ಪ ಎಲ್ಲೋ ಚೂರು ಕಲ್ತಿದ್ದೀನಿ ಅಷ್ಟೇ.
1: ಪರವಾಗಿಲ್ಲ ಈರಣ್ಣವ್ರೆ, ಇದೇನು ಸ್ಪರ್ಧೆ ಅಲ್ಲ ಅಥವಾ ಯಾವುದೇ ಒಂದು ಇದು ಇಲ್ಲ. ನಾವು ಕೂಡ ಏನೋ ಗಾಯಕರಲ್ಲ, ಹವ್ಯಾಸಿ ಕಲಾವಿದರು ಅಷ್ಟೇ
2: ಗುರುಗಳೇ. ನಿಜವಾಗ್ಲೂ ಇವತ್ತು ಎಲ್ಲರು ಕರೆ ಮಾಡಿದ್ರು ಅಂದ್ರೆ ಕೇಳಿದ್ರು ಪಕ್ಕ ರೇಡಿಯೋ ಕೇಳಿದ್ರೆ ಮಾತ್ರ ನಿಮ್ ಧ್ವನಿಗೆ ಸಿದ್ಧ. ಆದ್ರೆ ನಾನು ಅದರಲ್ಲಿ ಇನ್ನೊಂದ್ ಏನಂದ್ರೆ ಎರಡನೇ ಚಾನ್ಸ್ ಕೂಡ ಸಿಕ್ತಿ, ಯಾಕಂದ್ರೆ ಅವ್ರ ಹಕ್ಕರು ಇನ್ನೊಂದ್ಸರಿ ಹಾಡಿ ಅಂತಂದಾಗ ಹಾಡಿದ್ರಲ್ಲ, ಭಾರಿ ಚಂದ ರೀ. ನಿಜವಾಗ್ಲೂ ಸರ್ ಆ ಮೋಡ ಬಾನಲ್ಲಿ ನಾವು ನಿಜವಾಗ್ರೆ ಮೋಡದಲ್ಲೇ ಕೇಳಾಡೋ ರೀತಿ ಹಾಡಿದ್ರಿ. ನಿಜವಾಗ್ರಿ ನಿಜ ಆಯ್ತು ಸರ್. ನನ್ನ
1: ಜಾಸ್ತಿ ಬೇಡ ವರ್ಣನೆ ಹಾಡಿ ಪರವಾಗಿಲ್ಲ ಹಿರಣ್ಣರೇ.
2: ವರ್ಣನೆ ಅಂತ ಅಲ್ಲ ಗುರುಗಳೇ, ನಮ್ಮ ಮನಸ್ಸಿನಲ್ಲಿ ನಿಲ್ಲದಂತ ಮಾತಿನ ಒಂದು ಮಾತುಗಳು ನಿಲ್ಲಕ್ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಯ್ತು. ಹಂಗಾಗಿ ನಿಮ್ಗೆ ಹೇಳಿ ವರ್ಣನೆ ಅಂತಲ್ಲ, ಒಬ್ಬ ಹಾಡು ರೇಡಿಯೋ ಕೇಳುಗರ ಹಾಡಿದಂತ ಅಭಿಮಾನಿಗೆ ಅಭಿಮಾನಿಯಾಗಿ ಇರುವಂತ ಮಾತು.
1: ಒಳ್ಳೇದು ಒಳ್ಳೇದು, ತುಂಬಾ ಧನ್ಯವಾದ ಕೇಳಿಸ್ಕೊಂಡಿದ್ದಕ್ಕೆ ಮತ್ತೆ ತಾವು ಹೇಳಿದ್ದಕ್ಕೆ.
2: ಅಮೆರಿಕ ಅಮೆರಿಕ ಚಿತ್ರದಿಂದ ಸರ್. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಒಲವ ದಾರೆಯೇ ಒದಿದೊಲಿದು ಬಾರಲಿ. ನನ್ನ ಆತ್ಮ ನನ್ನ ಪ್ರಾಣನೀ ಎಂದು, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಒಲವ ದಾರೆಯೇ ಒದಿದೊಲಿದು ಬಾರಲಿ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು, ಊರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬಿಲ್ಲ ಛಾಯೆ, ನನ್ನೆದೆಯ ಬಾಂದಳದಿಯೋ ನನ್ನೆದೆಯ ಬಾಂದಳದಿ, ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಒಲವ ದಾರೆಯೇ ಒಲಿದೊಲಿದು ಬಾರಲಿ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು, ನೂರು ಜನ್ಮಕ್ಕೂ.
1: ಅರ್ಧ ಹಾಡನ್ನ ಹಾಡೇ ಬಿಟ್ರಿ, ಇನ್ನೊಂದು ನುಡಿ ಆದ್ರೆ ಹಾಡು ಮುಗದೇ ಹೋಗುತ್ತೆ.
2: ಇಲ್ಲ ಗೊತ್ತಾ, ನೀವು ಬಂದಿದ್ದಕ್ಕೆ ಇನ್ನೂ ಎಷ್ಟು ಖುಷಿಯಾಗಿ ಒಂದೆರಡು ನುಡಿ ಹೆಚ್ಚಿಗೆ ಹಾಡಿದೆ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ.
1: ಇಲ್ಲ ಕ್ಷಮೆ ವಿಷಯ ಅಲ್ಲ, ಚೆನ್ನಾಗಿ ಹಾಡಿದ್ರಿ. ಯಾವ ಅಕ್ಷರ ಬಂತು ಕೊನೆಗೆ?
2: ಕ ಸರ್, ನೂರು ಜನ್ಮ ಕು.
1: ಕು ಕ ಒಳ್ಳೇದು. ಪರವಾಗಿಲ್ಲ, ನೀವು ಕೂಡ ಚೆನ್ನಾಗಿ ಹಾಡಿದ್ರಿ, ತುಂಬಾ ಸಂತೋಷ. ಕು ಅಕ್ಷರನ ಕ.
2: ಹೌದು, ಮತ್ತೊಮ್ಮೆ ಮೊಗದೊಮ್ಮೆ ನಿಮಗೆ ತುಂಬಾ ಧನ್ಯವಾದ ಹಾಡಿದಕ್ಕೆ. ನಮ್ಮ ಕಡೆಯಿಂದ ಅಭಿನಂದನೆಗಳು ಗುರುಗಳೇ.
1: ಒಳ್ಳೇದು ಈರಣ್ಣವ್ರೆ, ತುಂಬಾ ಸಂತೋಷ. ನಮಸ್ಕಾರ, ಮುಂದಿನ ಕರೆ ತಗೊಳ್ತೀನಿ. ಹಲೋ ಆಕಾಶವಾಣಿ.
3: ಹಲೋ ನಮಸ್ತೆ ಸರ್.
1: ಹಾ ನಮಸ್ಕಾರ.
3: ನಾನು ಪುತ್ತೂರಿಂದ ತಿಮ್ಮಪ್ಪ ಅಂತ ಹೇಳ್ತಾರೆ.
1: ಎಲ್ಲಿಂದ ರೀ?
3: ಪುತ್ತೂರಿನಿಂದ, ದಕ್ಷಿಣ ಕನ್ನಡ ಇಲ್ಲ, ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ರು.
1: ಕುಕ್ಕೇರಿಯಿಂದ?
3: ಪುತ್ತೂರು. ಪುತ್ತೂರು.
1: ಪುತ್ತೂರು. ಹೋ ಹೋ ಹೋ, ಪುತ್ತೂರು. ಹಾ, ನರಸಿಂಹನಾಯಕ್ ಅವರ ಊರು.
3: ಹೌದು ಸರ್.
1: ನೆಚ್ಚಿನ
3: ನಾನು ಮಾತಾಡುದು ಫಸ್ಟ್, ಬೇರೆ ಮಾತಾಡಿದ್ದೇನೆ ಸರ್.
1: ಸರಿ, ಇವರು ತಿಮ್ಮಪ್ಪ ಅವರೇ. ಏನ್ ಮಾಡ್ಕೊಂಡಿದ್ರಿ ತಾವು?
3: ನಾನು ಕಾಂಟ್ರಾಕ್ಟ್ ಕೆಲಸ ಎಲ್ಲ ಮಾಡಿಸಿದ್ವಿ ಸರ್. ತೋಟದ್ದು, ಮತ್ತೆ ಸಣ್ಣ ಸಣ್ಣ ಬಿಲ್ಡಿಂಗ್ ನದ್ದು, ರೋಡಿನದ್ದು, ಅದು ಸಣ್ಣ ಸಣ್ಣದು ಪಂಚಾಯತ್ ಲೆವೆಲ್ ಅಲ್ಲಿ.
1: ಒಳ್ಳೇದು ತಿಮ್ಮಪ್ಪರು. ಈಗ ಈರಣ್ಣವರು ಹಾಡಿದ್ರು, ಹಾಡನ್ನು ಕೇಳಿಸ್ಕೊಂಡ್ರೆ ನೂರು ಜನ್ಮಕ್ಕೂ
3: ಕೇಳ್ಕೊಂಡಿದ್ದೇನೆ.
1: ಕ ಅಕ್ಷರ, ಕದಿಂದ ನೀವು ಶುರು ಮಾಡ್ತೀರಾ?
3: ಹಾ, ಹೇಳ್ತೇನೆ ಸರಿ.
1: ಕುಲ
3: ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯಲೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯಲೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು

0: దేను పిరిదేను ముట్టుకాని సబంతు పిరిదేను పిరిదేను నెక్కనే సర్పజ్ఞన కండె మనూజ కుల కుల కులవెందు హొడెదాడదిరి నిమ్మ కులద నెలయలేనాదరు బల్లిరా బల్లిరా కుల కుల కులవెందు హొడెదాడదిరి.
1: ಒಳ್ಳೇದು ತಿಮ್ಮಪ್ಪರೆ, ಒಳ್ಳೆ ಗೀತೆ ಹಾಡಿದಿರಿ. ಭಕ್ತ ಕನಕದಾಸ
0: ಆಕಾಶವಾಣಿಯೆಲ್ಲ ಕೇಳುಗರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.
1: ತಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತಿಮ್ಮಪ್ಪರೆ, ಕೊನೆ ಅಕ್ಷರ ಯಾವ್ದು ಬಂತು? ಹೊಡೆದಾಡದಿರಿ.
0: ಹೊಡೆದಾಡದಿರಿ
1: ರ ಅಕ್ಷರ. ಸರಿ ಆಯ್ತು, ಮುಂದಿನ ಕರೆ ತಗೊಳ್ತೀನಿ. ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ. ಹಲೋ ಆಕಾಶವಾಣಿ.
2: ಹಲೋ
1: ಹಲೋ ಆಕಾಶವಾಣಿ.
2: ರಾಯಚೂರ್ ರಾಜಧಾನಿಯಿಂದ ರಾಜ್ಕಿರಣ್ ಸರ್.
1: ಎಲ್ಲಿಂದ ರೀ?
2: ರಾಜಧಾನಿಯಿಂದ ರಾಜ್ಕಿರಣ್.
1: ರಾಜಧಾನಿ?
2: ಹಾ, ಬೆಂಗಳೂರು. ಬೆಂಗಳೂರಿಂದ.
1: ಬೆಂಗಳೂರಿಂದನಾ? ಹಾ ಹಾ ಹಾ ಹಾ. ತಮ್ಮ ಹೆಸರು ರೀ? ಕಿರಣ್.
2: ರಾಜ್ಕಿರಣ್ ರೀ, ರಾಜ್ಕಿರಣ್.
1: ಓ, ರಾಜ್ಕಿರಣ್.
2: ತಮ್ಮ ಹೆಸರು ಸರ್?
1: ವೀರೇಶ್. ವೀರೇಶ್ ರೀ.
2: ಓ, ವೀರೇಶ್ ರೀ. ಅದಕ್ಕೆ ರಾಜಧಾನಿ ಅಂದ್ರೆ ಬೆಂಗಳೂರು ರೀ.
1: ಹಾ, ಒಳ್ಳೇದು ಸರ್. ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
2: ಇಲ್ಲ ಸರ್, ನಮಗೆ ಸಮಯನೇ ಇಲ್ಲ. ಹಾಗಾಗಿ ನಮ್ಮ ಅಡುಗಲಿ ಸಂತೋಷ್ ಅವ್ರು ಹಾಡಿ ಸರ್, ಹಾಡಿ ಸರ್ ಅಂತಾರೆ. ಅವ್ರು ಫೋನ್ ಮಾಡ್ತಾರೆ, ನೀವು ಯಾರೋ ಬಂದಿದ್ದೀರಾ ಅಂತಾರೆ, ಹಾಡ್ತೀವಿ ಸರ್.
1: ಹೌದಾ? ಒಳ್ಳೇದು ಒಳ್ಳೇದು ಸರ್. ರಾಜ್ ಕಿರಣ್ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಿ ತಾವು?
2: ಯಾವು ಆರ್ಟಿಸ್ಟ್? ಆಲ್ರೌಂಡ್ ಆರ್ಟಿಸ್ಟ್ ಸರ್.
1: ಆಲ್ರೌಂಡ್ ಆರ್ಟಿಸ್ಟ್. ಯಾವ ಯಾವ ಆರ್ಟಿಸ್ಟ್ ಅಂದ್ರೆ ಯಾವ ಯಾವ ಫೀಲ್ಡ್ ಅಲ್ಲಿ ಇದ್ದೀರಿ?
2: ಸರ್, ಈಗ ಅಂತಾಕ್ಷರಿ ಮುಗಿದ ಹೋಗ್ಬಿಡುತ್ತೆ, ನಾನು ಹೇಳ್ತಾ ಕೂತ್ಕೊಂಡ್ರೆ. ನಾನು ಹಿಸ್ಟ್ರಿ.
1: ಸರಿ, ಆಯ್ತು ಆಯ್ತು ಸರ್. ರಾಜ್ ಕಿರಣ್ ಅವ್ರೆ, ಪರವಾಗಿಲ್ಲ. ಈಗ ತಾನೇ ಇವರು ತಿಮ್ಮಪ್ಪ ಅವರು ಪುತ್ತೂರದಿಂದ ಹಾಡಿದ್ರು, ಕುಲಕುಲವೆಂದು ಹೊಡೆದಾಡದಿರಿ ರ ಅಕ್ಷರ ಬಂತು. ಸೊ ರದಿಂದ ನೀವು ಶುರು ಮಾಡಿ.
2: ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಇದೆ.

0: ನಿನ್ನನೆ ನೆನಪ ತುರಿದಿದೆ ಈ ಕಣ್ಣಿನ ತುಂಟಾಟಕ್ಕೆ ಎಷ್ಟೊಂದು ಈ ಕಣ್ಣಿನ ಆಲ್ಬಮ್ ಅಲ್ಲಿ ನಿನ್ನ ಚಿತ್ರ ನೂರಾಗಿದೆ ತಿರುಗಿ ಇನ್ನೊಂದು ನಾ ನೋಡಿದೆ ಆ ತಿರುಗಿ ಇನ್ನೊಂದು ನಾ ನೋಡಿದೆ ನೋಡಿದ ಮೇಲೆ ಇನ್ನೇನಿದೆ ಆ ನೋಡಿದ ಮೇಲೆ ಇನ್ನೇನಿದೆ.
1: ನಿಜವಾಗ್ಲೂ ನೀವು ಕಲಾವಿದರೆ, ಆಲ್ರೌಂಡ್ ಕಲಾವಿದರೆ ಅಂತಾನೆ ಅನಿಸುತ್ತೆ.
0: ಸರ್
1: ರಾಜಕಿರಣ್ ಅವರೇ, ಯಾವ ಚಿತ್ರದ ಹಾಡು ಇದು?
0: ಇದು ಅಮ್ಮ ಅಂತ ಸರ್.
1: ಕೊನೆ ಅಕ್ಷರ ಯಾವ್ದು ಬಂತು? ಒಳ್ಳೇದು. ರಾಜಕಿರಣ್ ಅವರಿಗೆ ಕರೆ ಮಾಡಿದಕ್ಕೆ ಧನ್ಯವಾದ. ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಕಲೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಮುಂದಿನ ಕರೆ ತಗೊಳ್ತೀನಿ. ನಮಸ್ಕಾರ. ಹಲೋ ಆಕಾಶವಾಣಿ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ?
2: ನಾನು ಅಮ್ಮಣ್ಣಿ, ಕಾರ್ಕಳದಿಂದ ಸರ್.
1: ಕಾರ್ಕಳದಿಂದ?
2: ಅಮ್ಮಣ್ಣಿ, ಅಮ್ಮಣ್ಣಿ, AMMANI.
1: ಹಾ ಹಾ ಹಾ, ಸರಿ ಮೇಡಮ್. ತಾವು ಏನ್ ಮಾಡ್ಕೊಂಡಿದ್ರಿ?
2: ನಾನು ಗೃಹಿಣಿ ಆಗಿದ್ದೇನೆ ಸರ್. ನಾನು ಹೌಸ್ ವೈಫ್.
1: ಹೌಸ್ ವೈಫ್, ಗೃಹಿಣಿ ಆಗಿದ್ರಿ, ಒಳ್ಳೇದು
2: ಸರ್. ಹೌದು, ನಾನು ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಹಾಡು ಕೂಡ ಕೇಳಿದ್ದೇನೆ, ನಿಮ್ಮ ಹೆಸರು ಕೂಡ ಕೇಳಿದ್ದೇನೆ ಸರ್. ನಾನು ಸ್ಟಾರ್ಟಿಂಗ್ ಮನೆ ಕಾರ್ಯಕ್ರಮ ಇಟ್ಟಿದ್ದೇನೆ. ಮತ್ತೆ ಒಂದು ಬೇಕರ ಅಂದ್ರೆ ಎಲ್ಲ ಕೇಳುದರು ಕೇಳ್ತಿದ್ದಾರೆ ಸರ್, ನಿಮ್ಮ ಹೆಸರೇನು ಅಂತ.
1: ಈಗ ತಾನೇ ಹೇಳಿದ್ನಲ್ಲ, ಕೇಳಲಿಲ್ವಾ?
2: ಅಲ್ಲ, ನಂಗೊತ್ತುಂಟು ಅಲ್ಲ, ಎಲ್ಲ ಕೆಲವು ಕೇಳುಗರು ಕೇಳ್ತಾ ಇದಾರೆ.
1: ಕೆಲವು ಕೇಳುಗರು ಕೇಳ್ತಾ ಇದಾರೆ. ನನ್ನ ಹೆಸರು ವೀರೇಶ್, ವೀರೇಶ್ ಮೇಡಮ್.
2: ಹೌದೌದು, ನನ್ಗೆ ಗೊತ್ತುಂಟು, ನಾನ್ ನಿಮ್ಮ ಹೆಸರು ಕೇಳಿದೆ. ಅಲ್ಲ, ಕೇಳುಗರು ಕೂಡ ಕೇಳ್ತಾ ಇದಾರೆ, ಅವರು ಕೇಳಲಿಲ್ಲ ನಿಮ್ಮ ಹೆಸರು ಅಂತ.
1: ನಮ್ಮ ಹೆಸರು ಕೇಳಲಿಲ್ವಾ?
2: ಹೌದೌದು, ನಿಮ್ಮ ಹೆಸರು ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದ್ರಲ್ಲ, ಆಗ ಹೆಸರು ಅವರು ಹೇಳಲಿಲ್ಲ. ಅದಕ್ಕೆ ನೀವು ಹೇಳಿದ್ದೀರಿ, ಅವರು ಕೇಳಿಸಿಕೊಳ್ಳಿಲ್ಲ. ನಂಗೆ ನಿಮ್ಮ ಹೆಸರು ಏನಂತ ಗೊತ್ತುಂಟು. ಹಾಗೆ ಎಲ್ಲ ಕೇಳಿದ್ರು ನಿಮ್ಮ ಹೆಸರು ಏನು, ನಿಮ್ಮ ಹೆಸರು ಏನು ಸರ್ ಅಂತ ಕೇಳ್ತಾರೆ. ಅದ ನಮ್ಗೆ ಬೇಸರ ಆಗ್ತದೆ, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಕೇಳ್ಬೇಕಾದ್ರೆ ಎಲ್ರು ಅವರು ಒಮ್ಮೆ ಹೇಳುವಾಗ ಹೆಸರನ್ನು ಅವರು ಗಮನಿಸಬೇಕು ಅಲ್ವಾ?
1: ಹೌದೌದು, ನಿಜ ನಿಜ. ಆಯ್ತು ಮೇಡಮ್, ಪರವಾಗಿಲ್ಲ, ಅನಿವಾರ್ಯ, ಏನ್ ಮಾಡಕ್ಕಾಗಲ್ಲ. ಹೇಳಿ ಮೇಡಮ್, ಈಗ ಹಾಡ್ತೀರಾ? ದ ಅಕ್ಷರ,
2: ದಾದಿಂದ
1: ಮತ್ತೆ ಬಂತು. ಹಾಡಿ, ಶುರು ಮಾಡಿ.

0: ಗಾ ಬಂತು. ಯಾವ ಚಿತ್ರದ ಹಾಡು ಮೇಡಮ್ ಇದು?
1: ಇದು ಇದು ಇವರದ್ದು ಸರ್. ಯಾರ್ದಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಇದ್ದು. ಇದು ದೇವರು ಅಂತ ಕಾಣ್ತದೆ. ದೇವರು
0: ದೇವರು
1: ದೇವರು ಹೌದು.
0: ಒಳ್ಳೇದು ಮೇಡಮ್, ಹಾಡೋದು ತುಂಬಾ ಹವ್ಯಾಸ ಇದೆ ಅಂತ ಅನ್ಸುತ್ತೆ ನಿಮಗೂ ಕೂಡ.
1: ಚೆನ್ನಾಗಿ ಸರ್, ಹಾಗೆ ಅಂತ ಏನಿಲ್ಲ,
0: ಚೆನ್ನಾಗಿ ಹಾಡಿದ್ರಿ.
1: ಚೆನ್ನಾಗಿ
0: ಹಾಡಿದ್ರಿ, ತುಂಬಾ ಸಂತೋಷ.
1: ನಮಸ್ತೆ
0: ನಮಸ್ತೆ.
2: ಹಲೋ ನಮಸ್ಕಾರ ರೀ ಸರ.
0: ಹಾ ನಮಸ್ಕಾರ.
2: ವಿಜಯಪುರದಿಂದ ಬಂದೆ ನವಾಜ್ ಅಂತ್ರಿ ಸರ?
0: ಬಂದೆ ನವಾಜ್.
2: ಆರಾಮದಿರಿ ಸರ?
0: ಆರಾಮಿದ್ದೀವಿ. ತಾವು ಹೇಗಿದ್ದೀರಿ ಬಂದೆ ನವಾಜ್ ಅವರೇ?
2: ಏ ನಾವು ಎಲ್ಲ ಆರಾಮದೇವ್ರಿ ಸರ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತೀರಿ. ಕಾರ್ಯಕ್ರಮ ಕೇಳಕತ್ತಿದ್ದೀವ್ರಿ ಸರ್. ಹಂಗೆ ಕೇಳ್ಕೋತ ಕರೆ ಮಾಡಿದವ್ರಿ. ಕರೆ ಕರೆಕ್ಟ್ ಆಯ್ತು ನೋಡ್ರಿ ಸರ್.
0: ಸರಿ, ಗ ಅಕ್ಷರ ಬಂತು ಕೊನೆಗೆ. ಗದಿಂದ ಶುರು ಮಾಡ್ರಿ. ಯಾವ ಹಾಡು ಹಾಡ್ತೀರಿ? ಹಾಡಿ ಗದಿಂದ.
2: ಗದಿಂದ ಸರ್. ಹಾಡ್ತೀನಿ ನೋಡ್ರಿ ಸರ್. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯ ಗಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು, ಗೆಳೆಯರ ಪಾಲಿಗೆ

0: ಪಾಲಿಗೆ ಆಟದ ಚೆಂಡು ಸಿರುವಂತೆ ಜಂದು ಸಿಡಿಲಾಗಿರುವ ವಾ ಬತ್ ನೋಡ್ರಿ ಸರ.
1: ಯಾವ್ದ್ರಿ
0: ವಾ ವಾ ಬತ್ ನೋಡ್ರಿ ವಾ
1: ವಾ ಬಂತು. ಒಳ್ಳೇದು ಬಂದಿನವಾಜ್ ಅವರೇ, ನೀವು ಕೂಡ ಚೆನ್ನಾಗಿ ಹಾಡಿದ್ರಿ. ಒಳ್ಳೇದ್ರಿ, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ.
1: ಹಲೋ ಆಕಾಶವಾಣಿ
2: ಸರ್, ನಮಸ್ತೆ.
1: ನಮಸ್ಕಾರ
2: ಸರ್.
1: ಹಾ ನಮಸ್ಕಾರ.
2: ಶುಭ ಸಂಜೆ.
1: ಮುಸ್ಸಂಜೆ ನಮನಗಳು. ಸಮದ್ ಖಾನ್ ಶ್ಯಾಮ್.
2: ಹಲೋ
1: ಹೇಳಿ ಶ್ಯಾಮ್ ಅವರೇ, ಹೇಗಿದ್ದೀರಿ? ತುಂಬಾ ದಿನಗಳಾಯ್ತು ನಿಮ್ ಜೊತೆ ಮಾತಾಡದೆ.
2: ಹೌದು ಸರ್, ಬಹಳ ದಿನ ಆಯ್ತು ನನಗೂ ಮಾತಾಡಿ. ಸರ್ ಯಾವ ಅಕ್ಷರ ಬಂತ ಸರ್?
1: ವ ವ ಅಕ್ಷರದಿಂದ ಶುರು ಮಾಡಿ.
2: ವ ಬಂತ? ನಾನು ಗಂಡು ಎಂದರೆ ಗಂಡು ಭೂಪತಿ ಗಂಡು ಅಂತ ಹೇಳುವ ಇದು ಬಂತ ಅನ್ಕೊಂಡಿದ್ದೆ.
1: ವ ಅಕ್ಷರದಿಂದ ಶುರು ಮಾಡಿ.
2: ಸರಿ ಸರ್, ವ ಅಕ್ಷರ ಅಂದ್ರೆ ಕುರುಬನಾರಾಣಿ ಚಿತ್ರದೊಂದು ಹಾಡೈತೆ.
1: ಹಾಡಿ.

ದುಂದು ಕೊಪ್ಪಿ ಕುರಿ ಸೊಪ್ಪು ಸೊಪ್ಪು ಬಾರೆ ಬಾರೆ ಬಾರೆ ಬಾರೆ ಹಿಂದಿಗೆಯ ಮೋರೆ ತೋರೆ ಆರೆ ನನ್ನ ಕುರುಬನ ರಾಣಿ. ಮಳ್ಳಿ ಮಳ್ಳಿ ಮಲ್ಲಾರ್ ಮಳ್ಳಿ ಭಿನ್ನಾಂತನ ಒಯ್ಯಾರ್ತನ ಸಾಕೆಲೆ ಜೋಲಿ ಜೋಲಿ ಜೋಕುರ್ ಜೋಲಿ ನೆರಳ.

0: ನಡಿ ನಡಿ ಮನಿ ಕಡೆ ಶುಭ ಶುಭ. ಬ ಅಕ್ಷರ ಬಂತು ನೋಡಿ ಸರ್.
1: ವಾ. ಮತ್ತೆ ವಾನೆ ತಂದ್ರಿ.
0: ಬಣ್ಣ
1: ಬ. ಹಾ ಹಾ ಹಾ ಬಾ. ಒಳ್ಳೇದು ಶ್ಯಾಮ್ ಅವ್ರೆ, ನಿಮ್ಮ ಧ್ವನಿ ಕೇಳಲಾರ್ದೆ ತುಂಬಾ ದಿನಗಳಾಗಿತ್ತು. ಮತ್ತೆ
0: ನಿಮ್ ಜೊತೆ ಮಾತಾಡಿ ತುಂಬಾ ದಿನನೇ ಆಗಿತ್ತು, ಅದಕ್ಕೆ ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ತು.
1: ಮಾತಾಡೋದು ಮತ್ತೆ ಹಾಡು ಎಲ್ಲ ಎರಡು ಕೇಳಿದ್ವಿ. ತುಂಬಾ ಸಂತೋಷ.
0: ಕೇಳಿದ್ರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲಾರು ಕೇಳ್ತಾ ಕೇಳ್ತಾ ನಾನು ಕರೆ ಮಾಡ್ತಾ ಇದ್ದೆ.
1: ಹೌದೌದು, ಕೇಳ್ಬೇಕು ತಾನೆ, ಎಂಜಾಯ್ ಇರ್ಬೇಕಲ್ವಾ. ಒಳ್ಳೇದು ಶ್ಯಾಮ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ, ಹಾಡಿದ್ರಿ, ಸಂತೋಷ, ನಮಸ್ಕಾರ. ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ?
2: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು ಸರ್.
1: ನೀವು ಕೂಡ ಪುತ್ತೂರಿಂದ? ಪುತ್ತೂರಿಂದ ಈಗಾಗಲೇ ಒಬ್ರು ತಿಮ್ಮಪ್ಪ ಅಂತ ಅವರು ಮಾತಾಡಿದ್ರು.
2: ಅವರು ನನ್ನ ಅಸ್ಟೆಂಡ್ ಸರ್.
1: ಹೇಳಿ.
2: ಅವರು ನನ್ನ ಅಸ್ಟೆಂಡ್ ಇಂದ ನನ್ನ ಗಂಡ.
1: ಹಾ ಹಾ ಹಾ ಸರಿ ಮೇಡಮ್. ತಾವು ತಮ್ಮ ಹೆಸರು
2: ಯಾವ ಅಕ್ಷರ ಸರ್? ನಾನು ಆ್ಯಪ್ನಲ್ಲಿ ಕೇಳಿದ್ದೆ ಸರ್ ಅಲ್ಲಿ.
1: ಬ ಬ ಅಕ್ಷರ.
2: ವಾ ವಾ
1: ಬ ಬ ಬಣ್ಣ ಬಣ್ಣ
2: ವಾ ವಾ
1: ಬ ಬ
2: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು.
1: ಅಲ್ಲ ಅಲ್ಲ ಮೇಡಮ್.
2: ಹಾಡಲೇಬೇಕು
1: ಮೇಡಮ್. ಮೇಡಮ್ ಹಲೋ
2: ಹಲೋ.
1: ಬ ಅಕ್ಷರ ಬ ಬಣ್ಣ ಬ
2: ಬಾಣದಾರಿಯಲ್ಲಿ ಸೂರ್ಯ ಜಾರಿ ಬೈದ ಮೇಲೆ ಚಂದ್ರ ಮೇಲೆ ಬಂದ ನಿನಗೆ ತಾರೆ ಅನ್ನ ನೋಡು ಎಂತ ಚಂದ ರಾತ್ರಿ ಆಯ್ತು ಮಳಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ.
1: ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಮೇಡಮ್, ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ.
2: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ವಿ ಸರ್.
1: ಸರಸ್ವತಿ. ಒಳ್ಳೇದು ಮೇಡಮ್, ಕರೆ ಮಾಡಿದಕ್ಕೆ ಧನ್ಯವಾದ, ಮಾತಾಡಿದ್ರಿ, ನಮಸ್ಕಾರ.
2: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್.
1: ನಮಸ್ಕಾರ. ಕೊನೆ ಅಕ್ಷರ ಯಾವ್ದು ಬಂತಂದ್ರಿ? ಕೊನೆ ಅಕ್ಷರ ನಾವು ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಆಕಾಶವಾಣಿ.
3: ಹಲೋ
1: ಹಲೋ
3: ಹಲೋ. ನಮಸ್ಕಾರ ಸರ್.
1: ನಮಸ್ಕಾರ.
3: ಬೆಂಗಳೂರಿಂದ ಸರ್, ನಾನು ಬೀನಾ ಅಂತ.
1: ಬೆಂಗಳೂರಿಂದ?
3: ಹೌದು ಸರ್.
1: ತಮ್ಮ ಹೆಸರು ಮೇಡಮ್?
3: ಬೀನಾ. ಬೀನಾ.
1: ಬೀನಾ.
3: ಹೌದು, ವಸಂತರಾವ್ ಅಂತ.
1: ಈಗ ಹಾಡಿದ್ರ ಒಬ್ರು ಸರಸ್ವತಿ ಅನ್ನೋರು ಪುತ್ತೂರಿಂದ, ಹಾಡು ಕೇಳಿಸ್ಕೊಂಡ್ರ ನೀವು?
3: ಹಾ ಕೇಳಿಸ್ಕೊಂಡೆ ಸರ್. ಬಾನದಾರಿಯಲ್ಲಿ ಸೂರ್ಯ ದಾರಿ ಹೋದ ಅಂದ್ರಲ್ಲ,
1: ಕೊನೆ ಅಕ್ಷರ ಯಾವ್ದು ಬಂತಂತ ಗೊತ್ತಾಯ್ತಾರೆ?
3: ದಾ ಅಲ್ವಾ?
1: ಯಾವುದು?
3: ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಹೋಗುತ್ತಾರೆ ಅಂದ. ದಾ ಬರುತ್ತೆ ಸರ್.
1: ಹಾ ಹಾ ಹೌದಲ್ವಾ
3: ಸರ್.
1: ಹಾಡಿ ಮೇಡಮ್, ಶುರು ಮಾಡಿ.
3: ಹಾ ಆಯ್ತು ಸರ್.

0: बाली नहीं भावना आदा यारो इंदु बल्लवरु ರಾ ಬರುತ್ತೆ ಸರ್ ಮತ್ತೆ ಲಾಸ್ಟ್
1: ರಾ ಬರುತ್ತೆ. ಒಳ್ಳೇದು ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ, ಚೆನ್ನಾಗಿ ಹಾಡಿದಿರಿ, ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ.
1: ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ,
2: ನಮಸ್ಕಾರ. ಏರಿಯ ಸಾರಿಗೆ ಶುಭ ಸಂಜೆ ನಮಸ್ಕಾರಗಳು. ಜೂಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಸರ್.
1: ಮುಸ್ಸಂಜೆ ನಮಸ್ಕಾರಗಳು, ಭೀಮನಗೌಡ ಪಾಟೀಲ್ ಅವರು ಜೂಕೂರದಿಂದ.
2: ಸರ್, ನಮ್ ಶ್ಯಾಮ್ ಅವರು ಚೆನ್ನಾಗಿ ಆಡಿದ್ರು ಸರ್.
1: ಶ್ಯಾಮ್ ಅವರು ಚೆನ್ನಾಗಿ ಆಡಿದ್ರು, ಈರಣ್ ಅವರು ಚೆನ್ನಾಗಿ ಆಡಿದ್ರು, ಎಲ್ಲರೂ ಚೆನ್ನಾಗಿ ಆಡ್ತಾನೆ ಇದ್ದಾರೆ. ಈಗ ನೀವು ಕೂಡ ಶುರು ಮಾಡಿ ರ ಅಕ್ಷರದಿಂದ. ಪಾಟೀಲ್ ರೀ
2: ರಾಘವೋ ಅನುರಾಘವೋ ಯೋಗವೋ ಶುಭ ಯೋಗವೋ ವಯಸದೆ ಬಂದಿದೆ ಅರುಷವ ತಂದಿದೆ ಒಲವ ಮೂಡಿದೆ ಓ ಒಲವ ಮೂಡಿದೆ. ಧನ್ಯವಾದ ಸರ್, ಇಷ್ಟೇ ಬರೋದ.
1: ಪರವಾಗಿಲ್ಲ ಸರ್, ಅಣ್ಣವ್ರ ಹಾಡ ಹಾಡಿದ್ರಿ. ಕೊನೆ ಅಕ್ಷರ ಯಾವ್ದಂದ್ರಿ ಪಾಟೀಲ್ ರೇ?
2: ದಾ ಸರ್.
1: ನೀವು ಕೂಡ ದಾ ತಂದ್ರೆ ಒಳ್ಳೇದು ಪಾಟೀಲ್ ರೇ, ನಮಸ್ಕಾರ.
2: ಧನ್ಯವಾದ, ಧನ್ಯವಾದ ಸರ್.
1: ಹಲೋ ಆಕಾಶವಾಣಿ.
3: ಹಲೋ
1: ಹಲೋ
3: ಹಲೋ
1: ಹಲೋ
3: ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ?
3: ಮಂಡ್ಯ ಜಿಲ್ಲೆಯಿಂದ ಸರ್ ಕಾಲ್ ಮಾಡ್ತಿರೋದು.
1: ಮಂಡ್ಯದಿಂದ?
3: ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಗಂಗೇನಹಳ್ಳಿಯಿಂದ ಮಂಜು ಮಾತಾಡ್ತಿರೋದು.
1: ಹೋ, ಮಂಜು ಅವರು.
3: ನಮಸ್ಕಾರ ಸರ್.
1: ನಮಸ್ಕಾರ,
3: ಹೊಸದಾಗಿ ಬರ್ತಾ ಇದೆ.
1: ಹೇಗಿದ್ದೀರಿ ಮಂಜು ಸರ್?
3: ಸರ್ ಚೆನ್ನಾಗಿದ್ದೀನಿ ಸರ್. ತಮ್ಮ ಆರೋಗ್ಯ?
1: ಹಾ, ಚೆನ್ನಾಗಿದ್ದೀವಿ.
3: ಹಾ ಸರ್, ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವ್ರಿಗೆ ಮತ್ತೆ ಸಮಸ್ತ ಕನ್ನಡ ನಾಡಿನ ಎಲ್ಲಾ ಶಿಕ್ಷಕರಂದದವರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು.
1: ಒಳ್ಳೇದು, ತಮಗೂ ಕೂಡ ಹಾರ್ದಿಕ ಶುಭಾಶಯಗಳು. ಮಂಜು ಅವರೇ, ಕಾರ್ಯಕ್ರಮದ ಕೊನೆ ಕರೆ ನಿಮ್ದು.
3: ಗೊತ್ತಿದೆ ಸರ್, ಹೇಳಿ ಸರ್. ನನ್ನ ಅಕ್ಷರ ಯಾವ್ದು ಸರ್ ಇವತ್ತು?
1: ಈಗ ತಾನೇ ಜೂಕೂರದಿಂದ ಭೀಮನಗೌಡ ಪಾಟೀಲ್ ಅವರು ಹಾಡಿದ್ರು, ದ ಕೊನೆ ಅಕ್ಷರ, ದಿಂದ ಶುರು ಮಾಡಿ.
3: ದಮನಿ ಪ್ರೇಮ ತಿಮ್ಮಿರಲಿ ಸವಿ ಸಮಯ, ದಮನಿ ಪ್ರೇಮ ತಿಮ್ಮಿರಲಿ ಸವಿ ಸಮಯ. ಇನ್ನೊಂದಾಗ ಆಡ್ತೀನಿ ಸರ್ ದಾಕ್ಷರದಿಂದ.
1: ಹಾಡಿ ಹಾಡಿ.
3: ದೇವರೇ ನೀನು ನಿಜವಪ್ಪ ಬಾಲಕನಾಗು ಅಯ್ಯಪ್ಪ, ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಸರ್
1: ಹಾಡಿ ಹಾಡಿ, ಇನ್ನೊಂದ್ ಸಾಲ ಹಾಡಿ.
3: ದೂರದಿಂದ ಬಂದಂತ ಸುಂದರಾಂಗ ಜನ, ದೂರದಿಂದ ಬಂದಂತ ಸುಂದರಾಂಗ ಜನ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ, ಬಲರೆ ಜೋಕುಮಾರ ಬಲರೆ ಜೋಕುಮಾರ. ಸರ್ ಸರ್.
1: ಮಂಜು ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಕೊನೆ ಕರೆ ನಿಮ್ದಾಗಿತ್ತು, ಜಮಾಯಿಸ್ಬಿಟ್ರಿ ಮೂರು ಹಾಡುಗಳನ್ನ ಹಾಡಿ.
3: ಖುಷಿ ಆಯ್ತು ಸರ್, ಕಾರ್ಯಕ್ರಮದಲ್ಲಿ ಲೈನ್ ಸಿಗುತ್ತೆ ಅನ್ನೋ ಅಂತ ಬಹಳ ಬೇಸರ ಮಾಡ್ಕೊಂಡಿದ್ದೆ 5 ಗಂಟೆಯಿಂದ. ನಾವು
1: ಎಲ್ರು ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರೆ, ನೀವು ಲಾಸ್ಟ್ ಇಸ್ ಬೆಸ್ಟ್ ಆಗಿಬಿಟ್ರಿ.
3: ಖುಷಿ ಆಯ್ತು ಸರ್ ನಿಮ್ಮ ಮಾತನಾಡಿ ಸರ್ ನನಗೆ.
1: ಒಳ್ಳೇದು ಮಂಜು ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ, ಹಾಡಾಡಿದ್ರಿ.
3: ಇದೇ ತರ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೆ ಸಾಗ್ಲಿ ಸರ್.
1: ಒಳ್ಳೇದು ಮಂಜು ಸರ್, ಕರೆ ಮಾಡಿದಕ್ಕೆ ಧನ್ಯವಾದ, ನಮಸ್ಕಾರ.
3: ನಮಸ್ತೆ ನಮಸ್ತೆ.
1: ಶ್ರೋತೃಗಳೇ, ಇದಾಗಿತ್ತು ಅಂತ್ಯಾಕ್ಷರಿ. ನಿಮ್ಮ ಕರೆ, ನಿಮಗೊಂದು ಗೀತೆ, ಚಿತ್ರಗೀತೆಗಳ ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮಕ್ಕೆ ಪ್ರಯತ್ನಿಸುತ್ತಿರುವವರಿಗೂ ಕೂಡ ಅಭಿನಂದನೆಗಳು ಅಂತ ತಿಳಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ ಕೇಳೋಣ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪರಿಸರಕ್ಕೆ ಹಾನಿಕಾರಕವಾದ ಪಿಒಪಿ ಗಣೇಶನ ಮೂರ್ತಿ ತಯಾರಿಸುವವರು ಮತ್ತು ಮಾರಾಟ ಮಾಡುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುತ್ತೇವೆ ಅಂತ ಅರಣ್ಯ ಸಚಿವ ಎ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ನಂತರ ಪರಿಸರ ಸ್ನೇಹಿ ಮಣ್ಣಿನ ಗಣಪನ ಮೂರ್ತಿ ಪೂಜೆಯನ್ನು ಉತ್ತೇಜಿಸಲಾಗುತ್ತದೆ. ಪಿಒಪಿ ಮೂರ್ತಿಗಳ ತಯಾರಿಕೆ, ಸಾಗಾಟ ಮತ್ತು ಮಾರಾಟವನ್ನು ತಡೆಗಟ್ಟಲು ವಿಶೇಷ ತಪಾಸಣೆ ನಡೆಸಲಾಗುವುದು. ನೋಟಿಸ್ ನೀಡಿ ವಶಪಡಿಸಿಕೊಂಡ ಬಳಿಕ ಪ್ರಕರಣ ದಾಖಲಿಸಲಾಗುತ್ತದೆ ಅಂತ ಅವರು ಹೇಳಿದ್ದಾರೆ. ನಿಯಮಗಳ ಉಲ್ಲಂಘನೆಗಳ ವಿರುದ್ಧ ಸ್ಥಳೀಯ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಕೂಡ ಸೂಚಿಸಲಾಗುವುದು ಅಂತ ಹೇಳಿದ್ದಾರೆ. ನಿಷೇಧಿತ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ತಯಾರಿಸುವ ಘಟಕಗಳನ್ನು ಪತ್ತೆ ಹಚ್ಚಲು ತಾಂತ್ರಿಕ ಸಾಮರ್ಥ್ಯಗಳು ಸೂಕ್ತ ಸರ್ಕಾರಿ ಸಂಸ್ಥೆಯನ್ನು ಗುರುತಿಸಬೇಕು. ಪತ್ತೆ ಹಚ್ಚಿ ಉತ್ಪಾದನೆಯನ್ನು ತಕ್ಷಣ ನಿಲ್ಲಿಸುವಂತೆ ನೋಟಿಸ್ ನೀಡಬೇಕು ಅಂತ ಹೇಳಿದ್ದಾರೆ. ಜೂನ್ ತ್ರೈಮಾಸಿಕದಲ್ಲಿ ದೇಶದ ಅರ್ಥವ್ಯವಸ್ಥೆಯ ಬೆಳವಣಿಗೆ ದರ ಶೇಕಡ 7.8% ದಾಖಲಾಗಿದೆ. ಇರಾನ್ ಸಮರ ಹಾಗೂ ಅದರ ಪರಿಣಾಮವಾಗಿ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಸೃಷ್ಟಿಯಾದ ಅನಿಶ್ಚಿತತೆಯು ಭಾರತದ ಆರ್ಥಿಕ ಬೆಳವಣಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಕಳವಳ ಇತ್ತಾದರೂ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದ ಬೆಳವಣಿಗೆ ದಾಖಲಾಗಿದೆ. ಏಪ್ರಿಲ್ ಜೂನ್ ಅವಧಿಯಲ್ಲಿ ದೇಶದ ಒಟ್ಟು ಆಂತರಿಕ ಉತ್ಪಾದನೆಯು ಬೆಳವಣಿಗೆಯ ಪ್ರಮಾಣ ಮಾರ್ಚ್ಗೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ದಾಖಲಾಗಿದ್ದ ಶೇಕಡ 8.6% ಬೆಳವಣಿಗೆಗೆ ಹೋಲಿಸಿದರೆ ಕಡಿಮೆ ಇದೆ. ಆದರೆ ಹಿಂದಿನ ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ದಾಖಲಾಗಿದ್ದ ಶೇಕಡ 6.9% ಪ್ರಮಾಣದ ಬೆಳವಣಿಗೆಗೆ ಹೋಲಿಸಿದರೆ ಹೆಚ್ಚಾಗಿದೆ. ದೇಶದಾದ್ಯಂತ ಎಲ್ಲ ಇಂಧನ ಕೇಂದ್ರಗಳಲ್ಲಿ ಪೆಟ್ರೋಲ್ ಅಲ್ಲಿನ ಎಥೆನಾಲ್ ಮಿಶ್ರಣದ ಶೇಕಡವಾರು ಪ್ರಮಾಣವನ್ನು ಪ್ರತಿಯೊಂದು ನಾಜಲ್ ಅಂದರೆ ವಾಹನಗಳಿಗೆ ಪೆಟ್ರೋಲ್ ತುಂಬಿಸುವ ನಳಿಕೆ ಮೇಲೆಯೂ ಕಡ್ಡಾಯವಾಗಿ ಏಕರೂಪವಾಗಿ ಮತ್ತು ಸ್ಥಳೀಯ ಭಾಷೆಯಲ್ಲಿ ಪ್ರದರ್ಶಿಸಲು ನಿರ್ದೇಶಿಸಬೇಕು ಎಂದು ಕೋರಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅರ್ಜಿಯಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿರುವ ನ್ಯಾಯಮೂರ್ತಿಗಳಾದ ಎಂ ಎಂ ಸುಂದರೇಶ್ ಮತ್ತು ಪ್ರಸನ್ನ ಬಿ ವರಾಳೆ ಅವರ ಪೀಠ ಸಂಬಂಧಿಸಿದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದೆ. ಎಥೆನಾಲ್ ಮಿಶ್ರಣ ಎಷ್ಟು ಪ್ರಮಾಣದಲ್ಲಿದೆ ಅಂತ ತಿಳಿಸುವುದು ಗ್ರಾಹಕರ ಹಕ್ಕು. ಎಥೆನಾಲ್ ಮಿಶ್ರಣ ಎಷ್ಟು ಪ್ರಮಾಣದಲ್ಲಿದೆ ಎಂದು ತಿಳಿಯುವುದು ಗ್ರಾಹಕರ ಹಕ್ಕು ಅಂತ ವಾದಿಸಿದ ಅರ್ಜಿದಾರರು, ಬಂಕ್ಗಳು ನೀಡುವ ರಸೀದಿಗಳಲ್ಲಿ ಎಥೆನಾಲ್ ಬಗ್ಗೆ ಯಾವುದೇ ಉಲ್ಲೇಖವೂ ಇರೋದಿಲ್ಲ, ಈ ಅಂಶದ ಕುರಿತಾಗಿಯೂ ಗಮನ ಸೆಳೆದಿದ್ದರು. ಸರ್ಕಾರದ ಪರ ಹಾಜರಿದ್ದ ಅಟಾರ್ನಿ ಜನರಲ್ ಎರ್ ವೆಂಕಟರಮಣಿ ಅವರು ಭಾರತ ಸರ್ಕಾರ ತಮಗೆ ಉತ್ತರದಾಯಿ ಆಗಿರಬೇಕು ಅಂತ ಅರ್ಜಿದಾರರು ಬಯಸುತ್ತಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ದಾಖಲಾತಿ ಪರಿಶೀಲನೆ ಅವಧಿ ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸಲಾಗಿದೆ. ಇದುವರೆಗೆ ಸರಾಸರಿ ಶೇಕಡ 62% ಫಲಾನುಭವಿಗಳ ಪರಿಶೀಲನೆ ಕಾರ್ಯ ಪೂರ್ಣಗೊಂಡಿದೆ. ಪ್ರಕ್ರಿಯೆ ಪೂರ್ಣಗೊಳಿಸಲು ಇನ್ನೂ ಕಾಲಾವಕಾಶ ಬೇಕು ಅಂತ ವಿದ್ಯುತ್ ಸರಬರಾಜು ಕಂಪನಿಗಳು ಮನವಿ ಸಲ್ಲಿಸಿದವು. ಹೀಗಾಗಿ ಅವಧಿ ವಿಸ್ತರಿಸಲಾಗಿದೆ ಅಂತ ಇಂಧನ ಇಲಾಖೆ ತನ್ನ ಆದೇಶದಲ್ಲಿ ಹೇಳಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ 10 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಪರೇಷನ್ ಮುಕ್ತ ಹೆಸರಿನಲ್ಲಿ ನಡೆದಿದ್ದ ವಿಶೇಷ ಕಾರ್ಯಾಚರಣೆಯಲ್ಲಿ ವಶಕ್ಕೆ ಪಡೆದಿದ್ದ ಬಾಂಗ್ಲಾದೇಶದ 31 ಅಕ್ರಮ ವಲಸಿಗರನ್ನು ಕಳೆದ ಸೋಮವಾರ ಗಡಿಪಾರು ಮಾಡಲಾಗಿದೆ. ಸರ್ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣದಿಂದ ಹೊರಟ ರೈಲಿನ ಮೂಲಕ ಪಶ್ಚಿಮ ಬಂಗಾಳದ ಮಾಲ್ಪಾ ನಗರಕ್ಕೆ 31 ಮಂದಿಯನ್ನು ಕಳಿಸಲಾಗಿದೆ. ಅಲ್ಲಿಂದ ಅವರನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗುವುದು ಅಂತ ಪೊಲೀಸರು ಹೇಳಿದ್ದಾರೆ. ಭಾಷಾಂತರ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಬಂಜಗಿರಿ ಜಯಪ್ರಕಾಶ್, ಪ್ರೊಫೆಸರ್ ಕೆ ಕೇಶವ ಶರ್ಮಾ, ಸೂರ್ಯಕಾಂತ್ ಸುಜಾತ್, ಮಲರ್ ವಿಳಿ ಕೆ ಮತ್ತು ಸಿ ನಾಗಣ್ಣ ಅವರ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ ತಲಾ 50,000 ನಗದನ್ನು ಒಳಗೊಂಡಿದೆ ಅಂತ ಪ್ರಾಧಿಕಾರದ ಅಧ್ಯಕ್ಷ ಚನ್ನಪ್ಪ ಕಟ್ಟಿ ಹೇಳಿದ್ದಾರೆ. ಜನಪರ ಚಳವಳಿಗಳ ಭಾಗವಾಗಿ ಸಮುದಾಯಗಳ ಅಧ್ಯಯನ ಮಾಡುತ್ತಿರುವ ಜಯಪ್ರಕಾಶ್ ಅವರು ತೆಲುಗು ಮತ್ತು ಇಂಗ್ಲಿಷ್ನಿಂದ, ಸೂರ್ಯಕಾಂತ್ ಅವರು ಮರಾಠಿ ಮತ್ತು ಹಿಂದಿಯಿಂದ, ನಾಗಣ್ಣ ಮತ್ತು ಕೆ ಕೇಶವ ಶರ್ಮಾ ಅವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಮಹತ್ವದ ಕೃತಿಗಳನ್ನು ಅನುವಾದಿಸಿದ್ದಾರೆ. ಕನ್ನಡ ಪ್ರಾಧ್ಯಾಪಕಿ ಮಲರ್ ವಿಳಿ ಅವರು ಕನ್ನಡ ತಮಿಳು ಭಾಷೆಗಳ ನಡುವೆ ಸೇತುವೆಯಾಗಿ ಪ್ರಮುಖ ಕೃತಿಗಳನ್ನು ಅನುವಾದಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಪ್ರಾಧಿಕಾರ ನೀಡುವ 2025ನೇ ಸಾಲಿನ ಪುಸ್ತಕ ಬಹುಮಾನಕ್ಕೆ 5 ಕೃತಿಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಬಹುಮಾನ ತಲಾ 25,000 ನಗದನ್ನು ಒಳಗೊಂಡಿದೆ. ಸ್ವ್ಯಾನ್ ಸಾಂಗ್ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅಗನಾಶಿನಿ ಭಾಗ 1 ಮತ್ತು ಭಾಗ 2, ಕೆ ಶ್ರೀನಾಥ್ ಅವರದ್ದು. ಇಂಗ್ಲಿಷ್ ಹೊರತುಪಡಿಸಿ ಬೇರೆ ಭಾರತೀಯ ಭಾಷೆಗಳಿಂದ ಕನ್ನಡಕ್ಕೆ 2 ಬಹುಮಾನ, ಪಂಚತಂತ್ರ ಕೋರ್ಗಿ ಶಂಕರ್ ನಾರಾಯಣ ಉಪಾಧ್ಯಾಯ ಅವರದು, ಹಾಗೂ ಇಮ್ಮಯ್ಯರ್ ಕತೆಗಳು ಕನಕರಾಜ್ ಅರಣ ಕನಕಟ್ಟೆ ಮತ್ತು ಕುಮಾರ್ ಕೆಎಂ ಅವರದ್ದು, ಮತ್ತು ಕನ್ನಡದಿಂದ ಬೇರೆ ಭಾರತೀಯ ಭಾಷೆಗಳಿಗೆ ಹೃದಯ ದೀಪ ಚಂದ್ರಶೇಖರ್ ಮಧುಬಾವಿ ಅವರ ಪುಸ್ತಕಗಳಿಗೆ ಪುಸ್ತಕ ಬಹುಮಾನ ಲಭಿಸಿದೆ. ಇಂಟರ್ನೆಟ್ ಲಭ್ಯವಿಲ್ಲದ ಕಡೆಗಳಲ್ಲಿ ಫೀಚರ್ ಫೋನ್ ಬಳಸಿ ಯುಪಿಐ ಪಾವತಿ ಸಾಧ್ಯವಾಗಿಸುವ ಫೋನ್ ಪೇ ಯುಪಿಐ 123 ಪೇ ಸೌಲಭ್ಯವನ್ನು ಚಾಲ್ತಿಗೆ ತರಲಾಗಿದೆ ಅಂತ ಫೋನ್ ಪೇ ಕಂಪನಿ ಹೇಳಿದೆ. ದೇಶದಲ್ಲಿ ಫ್ಯೂಚರ್ ಫೋನ್ ಬಳಸುವವರ ಸಂಖ್ಯೆ 20 ಕೋಟಿಗಿಂತ ಹೆಚ್ಚಿದೆ. ಇವರಿಗೆ ಯುಪಿಐ ಪಾವತಿ ಸೌಲಭ್ಯ ಒದಗಿಸಿದ ಮೊದಲ ಆ್ಯಪ್ ತನ್ನದು ಅಂತ ಹೇಳಿಕೊಂಡಿದೆ. ಬಹಳ ಸೀಮಿತವಾದ 2G ಸಂಪರ್ಕ ಇರುವಲ್ಲಿಯೂ ಯುಪಿಐ ಪಾವತಿ ಸಾಧ್ಯವಾಗಿಸಲು ಈ ಸೇವೆ SMS ಆಧಾರಿತ ವ್ಯವಸ್ಥೆಯೊಂದನ್ನು ನೆಚ್ಚಿಕೊಂಡಿದೆ. ಯುಪಿಐ ಸೇವೆಯನ್ನು ಫೀಚರ್ ಫೋನ್ಗಳಿಗೆ ತಂದಿರುವುದರಿಂದಾಗಿ ಡಿಜಿಟಲ್ ಪಾವತಿಗಳ ಅನುಕೂಲವು ದೇಶದ ಪ್ರತಿ ಮೂಲೆಯನ್ನು ತಲುಪಿದಂತಾಗುತ್ತದೆ ಅಂತ ಫೋನ್ ಪೇ ಸಂಸ್ಥಾಪಕ ಹಾಗೂ CEO ಸಮೀರ್ ನಿಗಮ್ ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತರಾಗುವುದಾಗಿ ಅರ್ಜೆಂಟೀನಾದ ದಿಗ್ಗಜ ಆಟಗಾರ ಲಯೋನೆಲ್ ಮೆಸ್ಸಿ ಅವರು ಕಳೆದ ಸೋಮವಾರ ಪ್ರಕಟಿಸಿದ್ದಾರೆ. ಜುಲೈನಲ್ಲಿ ಅವರು ಸತತ 2ನೇ ಬಾರಿ ತಮ್ಮ ತಂಡವನ್ನು ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಫೈನಲ್ ತಲುಪಿಸಿದರು. 39 ವರ್ಷದ ಆಟಗಾರ ಈ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ. ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ತಂಡ ದೋಹದಲ್ಲಿ ನಡೆದ 2022 ವಿಶ್ವಕಪ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡವನ್ನು ಪೆನಾಲ್ಟಿ ಶೂಟೌಟ್ನಲ್ಲಿ ಸೋಲಿಸಿ ವಿಶ್ವಕಪ್ ಗೆದ್ದುಕೊಂಡಿತ್ತು. 4 ವರ್ಷಗಳ ಬಳಿಕ ಈ ವರ್ಷದ ಜುಲೈ 19ರಂದು ನ್ಯೂಜೆರ್ಸಿಯಲ್ಲಿ ನಡೆದ ಫೈನಲ್ನಲ್ಲಿ ಸ್ಪೇನ್ ಎದುರು ಸೋಲು ಕಂಡಿತ್ತು 1 ಗೋಲಿನಿಂದ. ಭಾರತ ತಂಡ AFC 20 ವರ್ಷದೊಳಗಿನವರ ಏಷ್ಯಾಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾಲಿಫೈಯರ್ಸ್ ಪಂದ್ಯದಲ್ಲಿ ಕಳೆದ ಸೋಮವಾರ ಸಿರಿಯಾ ವಿರುದ್ಧ ರೋಚಕ ಜಯ ಸಾಧಿಸಿದೆ. ಸ್ಪರ್ಧಾತ್ಮಕ ಫುಟ್ಬಾಲ್ನಲ್ಲಿ ಸಿರಿಯಾ ವಿರುದ್ಧ ಭಾರತ ದಾಖಲಿಸಿದ ಮೊದಲ ಗೆಲುವಿದಾಗಿದೆ. ತಾಷ್ಕೆಂಟ್ನ ಡೋಸ್ಟಲಿಕ್ ಕ್ರೀಡಾಂಗಣದಲ್ಲಿ ನಡೆದಂಥ ಬಿ ಗುಂಪಿನ ಪಂದ್ಯದಲ್ಲಿ ಸಿಂಗಯುಮ್ ಶಮಿ ನಿರ್ಣಾಯಕ ಗೋಲು ಗಳಿಸಿ ಭಾರತಕ್ಕೆ ಮಹತ್ವದ ಗೆಲುವು ತಂದುಕೊಟ್ಟರು. ಸ್ವಿಟ್ಜರ್ಲೆಂಡ್ನ ಟೆನ್ನಿಸ್ ದಿಗ್ಗಜ ರೋಜರ್ ಫೆಡರರ್ ಅವರನ್ನ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಲಾಗಿದೆ. ಈ ಸಂಬಂಧ ನ್ಯೂಫೋರ್ಟ್ನಲ್ಲಿ ಶನಿವಾರ ನಡೆದ ಔಪಚಾರಿಕ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಮಾಡಲಾಗಿದೆ. ಇದು ತಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಗೌರವ ಅಂತ ಫೆಡರರ್ ತಿಳಿಸಿದ್ದಾರೆ. 45 ವರ್ಷ ವಯಸ್ಸಿನ ಫೆಡರರ್ 20 ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಕಿರೀಟಗಳ ಒಡೆಯರಾಗಿದ್ದಾರೆ. ವಿಂಬಲ್ಡನ್ ಟೆನಿಸ್ ಟೂರ್ನಿಯಲ್ಲಿ ದಾಖಲೆ 8 ಬಾರಿ ಚಾಂಪಿಯನ್ ಆಗಿದ್ದಾರೆ. 2022ರಲ್ಲಿ ತಮ್ಮ ಆಟಕ್ಕೆ ವಿದಾಯ ಹೇಳಿದ್ದರು. ಆಯಾಸದಿಂದ ಬಳಲಿದ ದಿಗ್ಗಜ ಆಟಗಾರ ನೋವಾಕ್ ಜೋಕೋವಿಚ್ ಅವರು ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಳೆದ ಭಾನುವಾರ ಮೊದಲ ಸುತ್ತಿನಲ್ಲಿ ಹೊರಬಿದ್ದಿದ್ದಾರೆ. ಸರ್ಬಿಯಾದ ತಾರಾ ಆಟಗಾರ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯೊಂದರಲ್ಲಿ ಇಷ್ಟು ಬೇಗ ಹೊರಬಿದ್ದಿರುವುದು ಇದೇ ಮೊದಲು. ಅರ್ಜೆಂಟೀನಾದ ಮರಿಯಾನೋ ನೊವೊನೆ ಅವರು ಜಯ ಗಳಿಸಿದ್ದಾರೆ. ಜೋಕೋವಿಚ್ ಅವರ 25ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯ ಕನಸನ್ನು ಭಗ್ನಗೊಳಿಸಿದಂತಾಗಿದೆ. ಭಾರತದ ಅಂಕುರ್ ಭಟ್ಟಾಚಾರ್ಜಿ ಅವರು ಜೇಕಿಯಾದಲ್ಲಿ ನಡೆದ WTT ಫೀಡರ್ ಒಲೊಮೊಕ್ ಟೇಬಲ್ ಟೆನಿಸ್ ಟೂರ್ನಿಯಲ್ಲಿ ಸ್ಮರಣೀಯ ಆಟವಾಡಿ ತಮ್ಮ ಚೊಚ್ಚಲ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ನಂತರ ಆಕಾಶ್ ಪಾಲ್ ಜೊತೆಗೂಡಿ ಡಬಲ್ಸ್ನಲ್ಲೂ ಪ್ರಶಸ್ತಿ ಗೆದ್ದಿದ್ದಾರೆ. ವಿಶ್ವ ಕ್ರಮಾಂಕದಲ್ಲಿ 78ನೇ ಸ್ಥಾನದಲ್ಲಿರುವ ಅಂಕುರ್ ಭಾನುವಾರ ನಡೆದಂಥ ಫೈನಲ್ನಲ್ಲಿ 3ನೇ ಶ್ರೇಯಾಂಕದ ಡೆನಿಸ್ ಕೋಸಲ್ ಅವರನ್ನು ಸೋಲಿಸಿ ಸಿಂಗಲ್ಸ್ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ನಂತರ ಆಕಾಶ್ ಜೊತೆಗೂಡಿ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಹಂಗರಿಯ ಸಾಬ್ ಆಂಡ್ರಾಸ್ ಜಾಂಟೋಸಿ ಪೋಲೆಂಡ್ನ ಅಲನ್ ಕಿಲ್ಹಿಕಿ ಜೆಲೆಸ್ವಸ್ಕಿ ಅವರನ್ನು ಹಿಮ್ಮೆಟ್ಟಿಸಿದ್ದಾರೆ. ಕರ್ನಾಟಕದಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ 3 ದಿನಗಳಿಂದ ವಿಚಾರಣೆ ಎದುರಿಸುತ್ತಿದ್ದ ಕರ್ನಾಟಕ ಲೋಕಸೇವಾ ಆಯೋಗದ ಹಿಂದಿನ ಪರೀಕ್ಷಾ ನಿಯಂತ್ರಕ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರನ್ನು CID ಪೊಲೀಸರು ಕಳೆದ ಭಾನುವಾರ ಬಂಧಿಸಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರನ್ನು ಕೋರಮಂಗಲದಲ್ಲಿರುವ 1ನೇ ACJM ನ್ಯಾಯಾಧೀಶರ ನಿವಾಸದ ಸಂಜೆ ಹಾಜರುಪಡಿಸಿದ್ದು ನ್ಯಾಯಾಧೀಶರು ಅವರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದ್ದಾರೆ. KPS ಕಚೇರಿ ಮೇಲೆ CID ತಂಡ 2 ಬಾರಿ ದಾಳಿ ನಡೆಸಿತ್ತು. ದಾಳಿ ವೇಳೆ OMR ಪ್ರತಿಗಳನ್ನು ಜಪ್ತಿ ಮಾಡಿತ್ತು. ಜೊತೆಗೆ ಸ್ಟ್ರಾಂಗ್ ರೂಮ್ನ CCTV ಕ್ಯಾಮೆರಾಗಳ ದೃಶ್ಯಗಳ ಸಂಗ್ರಹಿಸಿತ್ತು.

ದಾಸ್ ಬಿ ನಾಗೇಂದ್ರ ಅವರು ನೀಡಿದ್ದ ರಾಜೀನಾಮೆಯನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಕಳೆದ ಭಾನುವಾರ ಅಂಗೀಕರಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗ ಕಲ್ಯಾಣ ಸಚಿವರಾಗಿದ್ದಾಗ ನಡೆದಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ಭಾಗಿಯಾದ ಆರೋಪ ಅವರ ಮೇಲಿತ್ತು. ಅಂದು ಅವರು ರಾಜೀನಾಮೆ ನೀಡಿದ್ದರು. ವಿದ್ಯಾರ್ಥಿಗಳು ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಅಥವಾ ಪ್ರಶ್ನೆಗಳನ್ನು ಕೇಳಿದಾಗ ಅವರಿಗೆ ದಂಡನಾತ್ಮಕ ಕ್ರಮದ ಬೆದರಿಕೆ ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಭಾನುವಾರ ಹೇಳಿದ್ದಾರೆ. ಪ್ರಶ್ನಿಸಿದವರನ್ನ ಶಿಕ್ಷೆಗೆ ಒಳಪಡಿಸುವ ಧೋರಣೆಯು ಸಂವಿಧಾನ ಬಾಹಿರ ಮತ್ತು ಅಧಿಕಾರದ ದುರುಪಯೋಗ ಆಗುತ್ತದೆ ಅಂತ ಹೇಳಿದ್ದಾರೆ. ದೆಹಲಿಯ ನ್ಯಾಷನಲ್ ಲಾ ಯೂನಿವರ್ಸಿಟಿಯಲ್ಲಿ ಕಳೆದ ಭಾನುವಾರ ನಡೆದಂತಹ 13ನೇ ಘಟಿಕೋತ್ಸವದಲ್ಲಿ ಅವರು ಮಾತನಾಡುತ್ತಿದ್ದರು. ವಿಶ್ವವಿದ್ಯಾಲಯ ಸ್ಥಾಪಿತ ನಿಲುವುಗಳನ್ನು ಪರಿಶೀಲಿಸುವ ಮತ್ತು ಪ್ರಶ್ನಿಸುವ ತಾಣವಾಗಿರಬೇಕು ಅಂತ ಅವರು ಪ್ರತಿಪಾದಿಸಿದರು. ಭಿನ್ನಾಭಿಪ್ರಾಯಗಳನ್ನು ದ್ವೇಷಪೂರಿತವಾಗಿ ಕಾಣಬಾರದು ಅಂತ ಕಿವಿಮಾತು ಹೇಳಿದರು. ದೇಶದಾದ್ಯಂತ ವಾಣಿಜ್ಯ ಡಿಜಿಟಲ್ ಕಾನೂನು ಹಾಗೂ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ 2027 ಮಾರ್ಚ್ ತಿಂಗಳಿನಿಂದ ಭಾರತೀಯ ಪ್ರಮಾಣಿತ ಸಮಯ ಅಂದರೆ IST ದಾಖಲಿಸುವುದನ್ನು ಕಡ್ಡಾಯಗೊಳಿಸಿ ಕಾನೂನು ಮಾಪನಶಾಸ್ತ್ರ ನಿಯಮಗಳು 2026 ಅಡಿಯಲ್ಲಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವಾಲಯವು ಕಾನೂನು ಮಾಪನಶಾಸ್ತ್ರ ಕಾಯ್ದೆ ಸೆಕ್ಷನ್ 52 ಅಡಿಯಲ್ಲಿ ಆಗಸ್ಟ್ 27 ಅಧಿಸೂಚನೆ ಹೊರಡಿಸಿದೆ. ಒಂದು ದೇಶ ಒಂದು ಸಮಯ ಉಪಕ್ರಮದ ಭಾಗವಾಗಿ ಇದಾಗಿದ್ದು ಗೆಜೆಟ್ ಅಧಿಸೂಚನೆ ಹೊರಡಿಸಿದ 180 ದಿನಗಳ ನಂತರ ಜಾರಿಗೆ ಬರಲಿದೆ. ಹೊಸ ಚೌಕಟ್ಟಿನ ಅಡಿಯಲ್ಲಿ ವಿದೇಶಿ ಕಾಲಮಾನವನ್ನು ಸ್ಪಷ್ಟವಾಗಿ ನಮೂದಿಸುವಂತೆ ಸೂಚಿಸಿದರೆ ವೈಜ್ಞಾನಿಕ ಸಂಶೋಧನೆ ಖಗೋಳಶಾಸ್ತ್ರಕ್ಕೆ ಪರ್ಯಾಯ ಮೂಲಗಳನ್ನು ಅನುಮೋದಿಸಿದ್ದರೆ ಮಾತ್ರ ಉಲ್ಲೇಖಿಸಬಹುದು. ಉಳಿದ ಎಲ್ಲ ಕಡೆಗಳಲ್ಲಿ ISD ಹೊರತುಪಡಿಸಿ ಇತರೆ ಕಾಲಮಾನವನ್ನು ಉಲ್ಲೇಖಿಸುವುದನ್ನು ಸ್ಪಷ್ಟವಾಗಿ ನಿರಾಕರಿಸಲಾಗಿದೆ. ಭಾರತದ ಅನುಭವಿ ಆಟಗಾರ ಅಭಯ್ ಸಿಂಗ್ ಅವರು ಮಲೇಷ್ಯಾದ ನೆಗೆರಿ ಸೆಂಬೆಲಿನಲ್ಲಿ ಭಾನುವಾರ ಮುಕ್ತಾಯವಾದ ಟುವಾಂಕು ಮುಹಿರಿಜ್ ಟ್ರೋಫಿ PSA ಚಾಲೆಂಜರ್ ಸ್ಕ್ವಾಶ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಅಗ್ರಶ್ರೇಯಾಂಕ ಪಡೆದಿದ್ದ ಅಭಯ್ ಅವರು ರೋಚಕವಾಗಿ ಫೈನಲ್ ಹಣಾಹಣಿಯಲ್ಲಿ 3ನೇ ಶ್ರೇಯಾಂಕದ ಆಟಗಾರ ಹೆನ್ರಿ ಲ್ಯೂಂಗ್ ಹಾಂಕಾಂಗ್ನವರು ಅವರನ್ನು ಮಣಿಸಿದರು. 27 ವರ್ಷ ವಯಸ್ಸಿನ ಆಟಗಾರನಿಗೆ ಇದು 13ನೇ PSA ಟೂರ್ ಪ್ರಶಸ್ತಿಯಾಗಿದೆ. ಸದ್ಯ ಅವರು ವಿಶ್ವ ಕ್ರಮಾಂಕದಲ್ಲಿ 24ನೇ ಸ್ಥಾನದಲ್ಲಿದ್ದಾರೆ. ಜರ್ಮನಿ ಪುರುಷರ ಹಾಕಿ ತಂಡ ಸತತ 2ನೇ ಬಾರಿ ವಿಶ್ವಕಪ್ ಜಯಿಸಿದೆ. ಅದರೊಂದಿಗೆ 4 ಸಲ ಪ್ರಶಸ್ತಿ ಗೆದ್ದ ದಾಖಲೆಯನ್ನು ಸರಿಗಟ್ಟಿದೆ. ಈ ಹಿಂದೆ ಪಾಕಿಸ್ತಾನ ತಂಡವು 4 ಬಾರಿ ಗೆದ್ದ ಸಾಧನೆ ಮಾಡಿತ್ತು. ಇದುವರೆಗಿನ ದಾಖಲೆಯಾಗಿತ್ತು. ಕಳೆದ ಭಾನುವಾರ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಸ್ಪೇನ್ ವಿರುದ್ಧ ಗೆದ್ದಿದೆ. ಕರ್ನಾಟಕದ ಅವಳಿ ಸಹೋದರರಾದ ಪವನ್ ಸುರೇಶ್ ಮತ್ತು ಪುನೀತ್ ಸುರೇಶ್ ಅವರ ಪುಣೆಯಲ್ಲಿ ಕಳೆದ ಭಾನುವಾರ ಮುಕ್ತಾಯವಾದಂಥ ಇಂಡಿಯಾ ಜೂನಿಯರ್ ಗ್ರ್ಯಾಂಡ್ ಪ್ರೀ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿಯ ಬಾಲಕರ ಡಬಲ್ಸ್ನಲ್ಲಿ ಚಾಂಪಿಯನ್ ಆಗಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿ ಪುನೀತ್ ಅದಿತಿ ದೀಪಕ್ ರಾಜ್ ಜೋಡಿ ರನ್ನರ್ ಅಪ್ ಆಗಿದೆ. ಬಾಲಕರ ಸಿಂಗಲ್ಸ್ನಲ್ಲಿ ಅಗ್ರಶ್ರೇಯಾಂಕದ ಆಟಗಾರ ಮುಂಬೈನ ದೇವ್ ರುಪರೇಲಿಯಾ ಪ್ರಶಸ್ತಿ ಗೆದ್ದುಕೊಂಡರು. ಬಾಲಕಿಯರ ಸಿಂಗಲ್ಸ್ ಕಿರೀಟ ದೆಹಲಿಯ ಇಶಿತಾ ನೇಗಿ ಅವರ ಪಾಲಾಗಿದೆ. ಭಾರತೀಯ ಅಕ್ಕಿಗೆ ಜಾಗತಿಕ ಮಟ್ಟದಲ್ಲಿ ಭಾರೀ ಬೇಡಿಕೆ ವ್ಯಕ್ತವಾಗಿದ್ದು ದೆಹಲಿಯಲ್ಲಿ ಅಕ್ಟೋಬರ್ನಲ್ಲಿ ನಡೆಯಲಿರುವ ಭಾರತೀಯ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನಕ್ಕಾಗಿ 138 ದೇಶಗಳಿಂದ ಒಟ್ಟು 3,317 ವಿದೇಶಿ ಖರೀದಿದಾರರು ನೋಂದಣಿ ಮಾಡಿಕೊಂಡಿದ್ದಾರೆ. ಬಾಂಗ್ಲಾ ಬೆನಿನ್ ನೈಜೀರಿಯಾ ಮತ್ತು UAE ದೇಶಗಳು ಮುಂಚೂಣಿಯಲ್ಲಿದ್ದು ಆಫ್ರಿಕಾ ಆಗ್ನೇಯ ಏಷ್ಯಾ ದೇಶಗಳಿಂದಲೂ ವ್ಯಾಪಕ ಸ್ಪಂದನೆ ದೊರೆತಿದೆ. ಭಾರತೀಯ ರಫ್ತುದಾರರ ಒಕ್ಕೂಟದ ಪ್ರಕಾರ ಈ ಜಾಗತಿಕ ಭಾಗವಹಿಸುವಿಕೆಯನ್ನು ಹೊಸ ವಾಣಿಜ್ಯ ಸಂಬಂಧಗಳಿಗೆ ಪರಿವರ್ತಿಸುವುದು ಈ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಲಾಗಿದೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯು ನ್ಯಾನ್ರಿ ಗ್ರೇಸ್ ರೋಮನ್ ಬಾಹ್ಯಾಕಾಶ ದೂರದರ್ಶಕವನ್ನು ಫಾಲ್ಯಾನ್ ಹೆವಿ ರಾಕೆಟ್ ಮೂಲಕ ಯಶಸ್ವಿಯಾಗಿ ಕಳುಹಿಸಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಮೇಲಕ್ಕೇರಿದ ಈ ನೌಕೆ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ಭೂಮಿಯ ನಡುವಿನ ನಿರ್ದಿಷ್ಟ ಗುರುತ್ವಾಕರ್ಷಣೆಯ ಬಿಂದುವಿನ ಕಡೆಗೆ ಪ್ರಯಾಣ ಬೆಳೆಸಿದೆ. 5 ವರ್ಷಗಳ ಅವಧಿಯ ಈ ಯೋಜನೆಯು ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್ ಹಾಗೂ ಇತರೆ ಗ್ರಹಗಳ ಕುರಿತು ಅಧ್ಯಯನ ನಡೆಸುತ್ತದೆ. ಭಾರತೀಯ ನಾಗರಿಕರಿಗೆ ಉಜ್ಬೆಕಿಸ್ತಾನ ಸರ್ಕಾರ 30 ವೀಸಾ ಮುಕ್ತ ಪ್ರವೇಶವನ್ನು ಘೋಷಣೆ ಮಾಡಿದೆ. ತಾಷ್ಕೆಂಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆದ ಉನ್ನತ ಮಟ್ಟದ ನಿಯೋಗದ ಮಾತುಕತೆಯ ವೇಳೆ ಉಜ್ಬೆಕಿಸ್ತಾನ ಅಧ್ಯಕ್ಷ ಶಾವತ್ ಮಿರ್ಜಿ ಯೋವೆವ್ ಈ ನಿರ್ಧಾರವನ್ನು ಅಧಿಕೃತವಾಗಿ ತಿಳಿಸಿದ್ದಾರೆ. ಎರಡು ದೇಶಗಳ ನಡುವಿನ ಪ್ರವಾಸೋದ್ಯಮ, ವ್ಯಾಪಾರ, ಸಾಂಸ್ಕೃತಿಕ ಸಂಬಂಧಗಳು ಮತ್ತಷ್ಟು ಬಲಪಡಿಸುವ ಉದ್ದೇಶವನ್ನು ಇದು ಹೊಂದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಉಭಯ ದೇಶಗಳ ನಡುವೆ ವಾರಕ್ಕೆ 14 ನೇರ ವಿಮಾನ ಹಾರಾಟಗಳಿವೆ ಅಂತ ಮಾಹಿತಿ ನೀಡಿದ್ದಾರೆ.

0: ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಆಸಿಡ್ ದಾಳಿಗಳನ್ನು ತಡೆಯಲು ಆಸಿಡ್ನ ಚಿಲ್ಲರೆ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸುವ ಬಗ್ಗೆ ಅಥವಾ ಅದರ ಮಾರಾಟಕ್ಕೆ ಕಠಿಣ ನಿಯಮಗಳು ಜಾರಿಗೊಳಿಸುವ ಕುರಿತು 4 ವಾರಗಳಲ್ಲಿ ಉತ್ತರಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿಗೆ ತುತ್ತಾದ ಸಂತ್ರಸ್ತ ರಕ್ಷಣೆ ಮತ್ತು ಸಹಾಯಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಎನ್ಜಿಒ ಮುಖ್ಯಸ್ಥೆ ಶಾಹೀನ್ ಮಲಿಕ್ ಅವರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಈ ಪೀಠ ಸೂಚನೆ ನೀಡಿದೆ. 50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಸೂಕ್ತ ಕಾರಣ ಹಾಗೂ ಲಿಖಿತ ವಿವರಣೆ ಪಡೆದು ಆಸಿಡ್ ಮಾರಾಟ ಮಾಡುವಂತೆ ಕಟ್ಟುನಿಟ್ಟಿನ ನಿಯಮ ತರಬಹುದು ಅಂತ ಪೀಠ ಪ್ರಸ್ತಾಪ ಮಾಡಿದೆ. ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಪ್ರಕಟಿಸಿರುವ ವರದಿ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಯುಪಿಐ ವಹಿವಾಟು ಪ್ರಮಾಣ ಶೇಕಡ 20%ರಷ್ಟು ಏರಿಕೆ ಕಂಡಿದೆ. ಒಟ್ಟು 29.82 ಲಕ್ಷ ಕೋಟಿ ಮೌಲ್ಯದ ವಹಿವಾಟು ನಡೆದಿದೆ. ಆಗಸ್ಟ್ನಲ್ಲಿ ದಿನಕ್ಕೆ ಸರಾಸರಿ 79 ಕೋಟಿ ವಹಿವಾಟುಗಳಂತೆ ಒಟ್ಟು 2,451 ಕೋಟಿ ರೂಪಾಯಿಗಳ ಹೆಚ್ಚು ವಹಿವಾಟು ನೆರವೇರಿವೆ ಅಂತ ಹೇಳಿದೆ. ಇದು ಜುಲೈಗೆ ಹೋಲಿಸಿದರೆ ಈ ಪ್ರಮಾಣದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. ಜಾಗತಿಕ ಮಟ್ಟದ ಬೇಡಿಕೆಯಿಂದಾಗಿ ಫ್ರಾನ್ಸ್, ಸಿಂಗಾಪುರ, ಯುಎಇ, ಶ್ರೀಲಂಕಾ ಸೇರಿದಂತೆ ಒಟ್ಟು 11 ವಿದೇಶಗಳಲ್ಲಿ ಭಾರತೀಯರು ನೇರವಾಗಿ ಯುಪಿಐ ಮೂಲಕ ಪಾವತಿ ಮಾಡಬಹುದಾಗಿದೆ. ಚುನಾವಣಾ ಆಯೋಗವು ಕಳೆದ ವರ್ಷದ ಜೂನ್ನಿಂದ ನಡೆಸುತ್ತಿರುವ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಭಾಗವಾಗಿ ದೇಶದ 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 13.37 ಕೋಟಿ ಹೆಚ್ಚು ಮತದಾರರು ಹೆಸರುಗಳು ಕರಡು ಮತದಾರರ ಪಟ್ಟಿಯಿಂದ ರದ್ದಾಗಿವೆ. ಈ ಬಗ್ಗೆ ಪ್ರಕಟಗೊಂಡ 3ನೇ ಹಂತದ ವರದಿ ಪ್ರಕಾರ ದಿಲ್ಲಿಯಲ್ಲಿ ಶೇಕಡ 32.80% ಮತದಾರರು ಪಟ್ಟಿಯಿಂದ ಹೊರಬಿದ್ದಿದ್ದು, ಮಹಾರಾಷ್ಟ್ರದಲ್ಲಿ ಶೇಕಡ 21.10%, ಕರ್ನಾಟಕದಲ್ಲಿ ಶೇಕಡ 19.5% ಮತದಾರ ಹೆಸರುಗಳು ಪಟ್ಟಿಯಿಂದ ಕೈಬಿಡಲಾಗಿದೆ. ರಾಜ್ಯದ ಒಟ್ಟು ಮತದಾರರ ಸಂಖ್ಯೆ 5 ಕೋಟಿ, ಕರ್ನಾಟಕ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆ 5.54 ಕೋಟಿ ಇತ್ತು, ಈಗ 4.46 ಕೋಟಿಗೆ ಇಳಿಕೆಯಾಗಿದೆ. ಭಾರತದ ಬ್ಯಾಂಕಿಂಗ್ ಕ್ಷೇತ್ರದ ಬಲವರ್ಧನೆಯನ್ನು ಗುರುತಿಸಿರುವ ಜಪಾನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯು ಭಾರತದ ಸಾರ್ವಭೌಮ ಕ್ರೆಡಿಟ್ ರೇಟಿಂಗನ್ನು BBB+ನಿಂದ ಎಗೆ ಏರಿಸಿದೆ. ಬುಧವಾರ ತನ್ನ ವರದಿಯನ್ನು ಬಿಡುಗಡೆ ಮಾಡಿರುವ ಸಂಸ್ಥೆ ದೇಶದ ಗರಿಷ್ಠ ಕ್ರೆಡಿಟ್ ಮಿತಿಯನ್ನು ಎ ಶ್ರೇಯಾಂಕಕ್ಕೆ ಬಡ್ತಿಗೊಳಿಸಿದೆ. ಭಾರತ ಸಾಧಿಸುತ್ತಿರುವ ಸ್ಥಿರ ಆರ್ಥಿಕ ಪ್ರಗತಿ ಮತ್ತು ಬ್ಯಾಂಕಿಂಗ್ ಹಾಗೂ ಹಣಕಾಸು ವಲಯದಲ್ಲಿ ಕಂಡುಬಂದಿರುವ ಬಲವಾದ ಸುಧಾರಣೆಗಳನ್ನು ಆಧರಿಸಿ ಈ ಬಡ್ತಿ ನೀಡಲಾಗಿದ್ದು, ದೇಶದ ಆರ್ಥಿಕ ಭವಿಷ್ಯದ ಕುರಿತು ಸ್ಥಿರ ಮುನ್ನೋಟವನ್ನು ಸ್ಪಷ್ಟಪಡಿಸಿದೆ. ಏನಿದು ದೀರ್ಘಾವಧಿ ಶ್ರೇಯಾಂಕ ಅಂತಂದರೆ, ಒಂದು ದೇಶ, ಸರ್ಕಾರ ಅಥವಾ ಸಂಸ್ಥೆಯು ತನ್ನ ದೇಶದ ಭಾಷೆ ನಾಣ್ಯದಲ್ಲಿ ಪಡೆದ ದೀರ್ಘಾವಧಿಯ ಸಾಲಗಳನ್ನು ಸಮಯಕ್ಕೆ ಸರಿಯಾಗಿ ಮರಳಿ ಪಾವತಿಸುವ ಸಾಮರ್ಥ್ಯವನ್ನು ಅಳೆಯುವ ಮಾನದಂಡವಾಗಿದೆ. ಈ ಶ್ರೇಯಾಂಕ ಹೆಚ್ಚಾದರೆ ಭಾರತ ಸರ್ಕಾರ ತನ್ನ ದೇಶೀಯ ಸಾಲಗಳನ್ನು ಅತ್ಯಂತ ಸುರಕ್ಷಿತವಾಗಿ ಮರುಪಾವತಿಸುತ್ತದೆ ಮತ್ತು ಭಾರತದ ಆರ್ಥಿಕತೆ ಅತ್ಯಂತ ಸುಭದ್ರವಾಗಿದೆ ಎಂದರ್ಥ. ದುಬೈ ಆರೋಗ್ಯ ಪ್ರಾಧಿಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈದ್ಯರು, ಚಿಕಿತ್ಸಾಲಯಗಳು ನೀಡುವ ಅತಿರಂಜಿತ ಮತ್ತು ದಾರಿ ತಪ್ಪಿಸುವ ವೈದ್ಯಕೀಯ ಜಾಹೀರಾತುಗಳಿಗೆ ಕಟ್ಟುನಿಟ್ಟಿನ ತಡೆ ನೀಡಿದೆ. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಾಗುವ ವಂಚನೆ ತಡೆಯಲು ಹಾಗೂ ರೋಗಿಗಳ ಭದ್ರತೆಗಾಗಿ ಈ ನೂತನ ನಿಯಮಗಳನ್ನು ಜಾರಿಗೆ ತಂದಿದೆ ಅಲ್ಲಿನ ಸರ್ಕಾರ. ಹೊಸ ನಿಯಮಗಳ ಪ್ರಕಾರ ಶೇಕಡ 100ರಷ್ಟು ಖಾತರಿ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ತಕ್ಷಣದ ಫಲಿತಾಂಶ ಮತ್ತು ಅತ್ಯುತ್ತಮ ಎಂಬಂತಹ ದಾರಿ ತಪ್ಪಿಸುವ ಪದಗಳನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ದುಬೈ ಆರೋಗ್ಯ ಪ್ರಾಧಿಕಾರ ಎಚ್ಚರಿಕೆ ನೀಡಿದೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಧ್ಯಕ್ಷ ಮನನ್ ಕುಮಾರ್ ಮಿಶ್ರಾ ಅವರ ಅಧಿಕಾರಾವಧಿ ತಾತ್ಕಾಲಿಕ. ವಕೀಲರ ಸಂಘಕ್ಕೆ ನೂತನ ಪದಾಧಿಕಾರಿಯನ್ನು ಚುನಾಯಿಸುವವರೆಗೆ ಮಾತ್ರ ಮಿಶ್ರಾ ಅವರ ಸ್ಥಾನ ಮುಂದುವರಿಯಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಿಸಿಐ ಯಾವುದೇ ನೀತಿ ನಿರ್ಣಯಗಳನ್ನು ಕೈಗೊಳ್ಳುವ ಮುನ್ನ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವರೊಂದಿಗೆ ಸಮಾಲೋಚನೆ ನಡೆಸಬೇಕು ಅಂತ ತಿಳಿಸಿದೆ. ಮನನ್ ಮಿಶ್ರಾ ಅವರ ಅಧಿಕಾರಾವಧಿಯು ಕಾನೂನುಬದ್ಧತೆಯನ್ನು ಪ್ರಶ್ನಿಸಿ ಅವರನ್ನು ಹುದ್ದೆಯಿಂದ ವಜಾಗೊಳಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ನ್ಯಾಯಪೀಠ ವಿಚಾರಣೆ ನಡೆಸಿದೆ. ನೌಕರ ಪಾವತಿಸಬೇಕಾದ ಬಾಕಿ ಅಥವಾ ಬಡ್ಡಿ ವಸೂಲಿಗಾಗಿ ಗ್ರಾಚ್ಯುಟಿ ಮೊತ್ತವನ್ನು ಬಳಸಿಕೊಳ್ಳಲು ಸಂಸ್ಥೆಗೆ ಅಧಿಕಾರವಿಲ್ಲ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಮೈಸೂರು ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರ ಆದೇಶ ರದ್ದುಗೊಳಿಸುವಂತೆ ಕೋರಿ KSRTC ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ ಅನಂತ ರಾಮನಾಥ್ ಹೆಗಡೆ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠ ವಜಾಗೊಳಿಸಿದೆ. ನೌಕರನಿಂದ ಸಂಸ್ಥೆಗೆ ಯಾವುದಾದರೂ ಬಾಕಿ ಅಥವಾ ಬಡ್ಡಿ ಹಣ ಬರಬೇಕಿದ್ದರೆ ಅದನ್ನು ಗ್ರಾಚ್ಯುಟಿ ಹೊರತುಪಡಿಸಿ ನೌಕರನಿಗೆ ಸಿಗಬೇಕಾದ ಇತರ ಸೌಲಭ್ಯಗಳಿಂದ ಅಥವಾ ಕಾನೂನುಬದ್ಧವಾದ ಇತರ ಮಾರ್ಗಗಳ ಮೂಲಕವಷ್ಟೇ ವಸೂಲಿ ಮಾಡಬಹುದಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ಸ್ ಅಂದರೆ ABCಯ 2026-27 ಸಾಲಿನ ಅಧ್ಯಕ್ಷರಾಗಿ ಬೆನೆಟ್ ಕೋಲ್ಮನ್ ಆ್ಯಂಡ್ ಕಂಪನಿ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಆಡಳಿತ ಮಂಡಳಿ ಸದಸ್ಯ ಮೋಹಿತ್ ಜೈನ್ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಮ್ಯಾಡಿಸನ್ ವರ್ಲ್ಡ್ಸ್ ಜಾಹೀರಾತು ಸಂಸ್ಥೆ ನಿರ್ದೇಶಕ ಮತ್ತು ಪಾಲುದಾರ ವಿಕ್ರಮ್ ಸಖೋಜ ಅವರು ಆಯ್ಕೆಯಾಗಿದ್ದಾರೆ. ಮಲಯಾಳಂ ಮನೋರಮಾ ಸಮೂಹದ ರಿಯಾದ್ ಮ್ಯಾಥ್ಯೂ ಅವರು ಗೌರವ ಕಾರ್ಯದರ್ಶಿಯಾಗಿ ಮತ್ತು ಎಬಿಪಿ ಪ್ರೈವೇಟ್ ಲಿಮಿಟೆಡ್ನ ದ್ರಬ್ ಮುಖರ್ಜಿ ಅವರು ಗೌರವ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ತಮಿಳುನಾಡು ಸರ್ಕಾರ ಇದೇ ತಿಂಗಳ 15ರಿಂದ ಡಿಜಿಟಲ್ ಚಾಲನಾ ಪರವಾನಿಗೆ ಮತ್ತು ವಾಹನ ನೋಂದಣಿ ಪ್ರಮಾಣಪತ್ರ ಸೇವೆಗಳನ್ನು ಜಾರಿಗೆ ತರಲಿದೆ. ಅಲ್ಲಿನ ಮುಖ್ಯಮಂತ್ರಿ ಜೋಸೆಫ್ ಸಿ ವಿಜಯ್ ಅವರು ವಿಧಾನಸಭೆಗೆ ಮಾಹಿತಿ ನೀಡಿದ್ದಾರೆ. ವಿಳಂಬ ನಿವಾರಣೆ, ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಅಲೆದಾಟ ತಪ್ಪಿಸುವುದು ಮತ್ತು ಭ್ರಷ್ಟಾಚಾರ ತಡೆ ಉದ್ದೇಶ ಇದರ ಹಿಂದಿದೆ. ಜನ ಡಿಜಿಟಲ್ ಸ್ವರೂಪದ ಡಿಎಲ್ ಮತ್ತು ಆರ್ಸಿ ಪ್ರತಿಗಳನ್ನು ಪೋರ್ಟಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ವಿವಾಹಿತ ಮಹಿಳೆ ಅಥವಾ ಪುರುಷರಿಗೆ ಆದಾಯ ಪ್ರಮಾಣ ಪತ್ರವನ್ನು ನೀಡುವಾಗ ಅವರ ಕುಟುಂಬದ ಆದಾಯವಷ್ಟನ್ನೇ ಪರಿಗಣಿಸಬೇಕು, ತಂದೆ ತಾಯಿ ಆದಾಯವನ್ನು ಪರಿಗಣಿಸಬಾರದು ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶ ಮಾಡಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಆದಾಯ ಪ್ರಮಾಣ ಪತ್ರ ನೀಡುವಲ್ಲಿ ಈ ನಿರ್ದೇಶನವನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಅಂತ ಆದೇಶದಲ್ಲಿ ವಿವರಿಸಿದೆ. ವಿವಾಹಿತ ಮಹಿಳೆ ಅಥವಾ ಪುರುಷ ಅವಿಭಕ್ತ ಕುಟುಂಬದ ಸದಸ್ಯರಾಗಿದ್ದರೆ ಮಾತ್ರ ಕುಟುಂಬದ ಎಲ್ಲ ಸದಸ್ಯರ ಆದಾಯವನ್ನು ಪರಿಗಣಿಸಿ ಒಟ್ಟು ಆದಾಯವನ್ನು ಲೆಕ್ಕ ಹಾಕಬೇಕು, ಆದಾಯ ಪ್ರಮಾಣ ಪತ್ರದಲ್ಲಿ ಅದನ್ನೇ ನಮೂದಿಸಬೇಕು ಅಂತ ಸೂಚನೆ ನೀಡಲಾಗಿದೆ. ಎಪ್ಪತ್ತು ವರ್ಷದೊಳಗಿನ ನಿವೃತ್ತ ಸರ್ಕಾರಿ ನೌಕರ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಹಾಗೂ ಅವರ ಅರ್ಹ ಅವಲಂಬಿತ ಅಂಗವಿಕಲ ಮಕ್ಕಳಿಗೆ ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಯೋಜನೆ ಜಾರಿಗೆ ಆರೋಗ್ಯ ಇಲಾಖೆ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 5 ಲಕ್ಷದವರೆಗೆ ನಗದುರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತದೆ. ಚಿಕಿತ್ಸಾ ವೆಚ್ಚದಲ್ಲಿ ಫಲಾನುಭವಿಗಳ ವಂತಿಗೆಯಿಂದ 70% ಮತ್ತು ರಾಜ್ಯ ಸರ್ಕಾರದ ಪಾಲಿನಿಂದ 30% ಭರಿಸಲಾಗುತ್ತದೆ. ರಾಜ್ಯದಾದ್ಯಂತ ಇರುವ ಉದ್ಯಾನಗಳ 5% ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಸುವ ನಿರ್ಧಾರಕ್ಕೆ ವ್ಯಕ್ತವಾದ ತೀವ್ರ ಆಕ್ರೋಶಕ್ಕೆ ಸರ್ಕಾರ ವಿಧಾನಮಂಡಲದಲ್ಲಿ ಅಂಗೀಕೃತಗೊಂಡ ಮಸೂದೆಯನ್ನು ವಾಪಸ್ ಪಡೆದಿದೆ. ಉದ್ಯಾನ ಜಾಗವನ್ನು ಉಳಿಸಲು ಮುಂದಾಗಿದ್ದ ಸರ್ಕಾರ ಇದಕ್ಕಾಗಿ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ಮಸೂದೆ 2026 ರೂಪಿಸಿತ್ತು. ಉದ್ಯಾನ ಮತ್ತು ತೋಟಗಾರಿಕೆ ಇಲಾಖೆ ಭೂಮಿಯಲ್ಲಿ ಗರಿಷ್ಠ 5% ಮಾರಾಟ, ಗುತ್ತಿಗೆ, ಕೊಡುಗೆ, ವಿನಿಮಯ ಅಥವಾ ಅಡಮಾನದ ಮೂಲಕ ಸಾರ್ವಜನಿಕ ಮೂಲಸೌಕರ್ಯ ಮತ್ತು ನಾಗರಿಕರ ಉಪಯೋಗಕ್ಕೆ ಬಳಸಿಕೊಳ್ಳುವುದಾಗಿ ಮಸೂದೆಯಲ್ಲಿ ಪ್ರತಿಪಾದಿಸಲಾಗಿತ್ತು. ಜೊತೆಗೆ ನೈಸ್ ಕಂಪನಿಯ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಗೆ ಸ್ವಯಂ ಪ್ರೇರಿತವಾಗಿ ಭೂಮಿ ಕೊಟ್ಟವರಿಗೆ ನೈಸ್ ಟೌನ್ಶಿಪ್ನಲ್ಲಿ ನಿವೇಶನ ನೀಡಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ. ನೈಸ್ ಸಂಸ್ಥೆಗೆ ಸ್ವಯಂ ಪ್ರೇರಿತವಾಗಿ ತಮ್ಮ ಭೂಮಿಯನ್ನು ಕೊಟ್ಟಿದ್ದವರಿಗೆ ಅಂದಿನ ಜಿಲ್ಲಾಧಿಕಾರಿ ನೇತೃತ್ವ ಸಮಿತಿ ನೈಸ್ ಟೌನ್ಶಿಪ್ನಲ್ಲಿ ನಿವೇಶನ ನೀಡಲು ತೀರ್ಮಾನಿಸಿದೆ. ಅದರಂತೆ 1 ಎಕರೆ ಒಳಗೆ ಜಮೀನು ಕೊಟ್ಟವರಿಗೆ 30x40 ನಿವೇಶನ, 1 ಎಕರೆಗಿಂತ ಹೆಚ್ಚಿನ ಜಮೀನು ನೀಡಿದವರಿಗೆ 60x40 ನಿವೇಶನ ನೀಡಲು ನಿರ್ಧರಿಸಿತ್ತು. ಅದಕ್ಕೆ ನೈಸ್ ಕಂಪನಿಯು ಒಪ್ಪಿಕೊಂಡಿತ್ತು. ಈ ಅಂಶ ಫ್ರೇಮ್ವರ್ಕ್ ಅಗ್ರಿಮೆಂಟ್ನಲ್ಲಿ ಇಲ್ಲ, ಆದರೆ ಜಮೀನು ಕಳೆದುಕೊಂಡವರ ನಿವೇಶನ ನೀಡುವಂತೆ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದರು ಅಂತ ಸಂಪುಟ ಸಭೆಯ ನಂತರ ಉಪಮುಖ್ಯಮಂತ್ರಿಗಳಾಗಿರುವಂಥ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಜೊತೆಗೆ ಗಣಿ ಚಟುವಟಿಕೆ ನಡೆಯುವ ಜಿಲ್ಲೆಗಳಲ್ಲಿ ಕ್ರಿಯಾ ಯೋಜನೆ ಕುರಿತಂತೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ಸ್ಥಾಯಿ ಸಮಿತಿ ರಚನೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಿಲ್ಲಾ ಖನಿಜ ಪ್ರತಿಷ್ಠಾಪನ ತಿದ್ದುಪಡಿ ನಿಯಮಗಳು 2026 ಸಂಪುಟ ಸಭೆ ಅನುಮೋದನೆ ನೀಡಿದೆ. ಇದರೊಟ್ಟಿಗೆ 21 ಸೆಪ್ಟೆಂಬರ್‌ರಿಂದ 23 ರವರೆಗೆ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಬರಗಾಲದ ಪರಿಣಾಮಗಳು, ಬರಪೀಡಿತ ತಾಲೂಕುಗಳು, ಸರ್ಕಾರ ತೆಗೆದುಕೊಂಡ ಕ್ರಮಗಳು, ಕೇಂದ್ರದಿಂದ ಕೋರುತ್ತಿರುವ ಪರಿಹಾರ, ಮಳೆ ಕೊರತೆ, ಕುಡಿಯುವ ನೀರಿನ ನಿರ್ವಹಣೆ, ಬೆಳೆ ನಷ್ಟ, ಮೇವು ಪೂರೈಕೆ, ರೈತರಿಗೆ ಬರ ಮುಂತಾದ ವಿಷಯಗಳ ಕುರಿತು ಚರ್ಚಿಸಲು ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ನಿರ್ಣಯ ಮಾಡಿದೆ. ಜೊತೆಗೆ ವಿದೇಶಿ ಬಂಡವಾಳ ಆಕರ್ಷಿಸುವತ್ತ ಪ್ರಮುಖ ಹೆಜ್ಜೆ ಇಟ್ಟಿರುವ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇದಕ್ಕಾಗಿ ವಿಶೇಷ ಇಲಾಖೆ ಆರಂಭಿಸಲು ಮುಂದಾಗಿದೆ. ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪಿಸಲು ಸಚಿವ ಸಂಪುಟ ಸಭೆ ನಿರ್ಣಯ ಕೈಗೊಂಡಿದೆ. ಉಪಮುಖ್ಯಮಂತ್ರಿಗಳು ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ಹೊಸ ಇಲಾಖೆ ಹೆಸರಿನ ವಿದೇಶಾಂಗ ಪದ ಬದಲಾಗಬಹುದು, ಸಾಗರೋತ್ತರ ವ್ಯವಹಾರ ಇಲಾಖೆ ಅಂತ ಬದಲಾಯಿಸಬಹುದು ಎಂಬ ಸಲಹೆ ಸಭೆಯಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಗೆ ಮಂಡನೆ ಆಗಬೇಕಾದ ವಿವಿಧ ಇಲಾಖೆಯ ಪ್ರಸ್ತಾವಗಳನ್ನು ಸಮಿತಿ ಪರಿಶೀಲಿಸುತ್ತದೆ. ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಬೇಕಾದ ಮಾತುಕತೆ ನಿರ್ಣಯ ಚರ್ಚೆಯಲ್ಲಿ ನೀಡಲು 10 ಸಚಿವರನ್ನು ಒಳಗೊಂಡ ರಾಜಕೀಯ ವ್ಯವಹಾರಗಳ ಸಮಿತಿ ರಚಿಸಲು ಸರ್ಕಾರ ನಿರ್ಧರಿಸಿದೆ. ಸಚಿವ ಸಂಪುಟ ಸಭೆಗೆ ಮಂಡನೆ ಆಗಬೇಕಾದ ವಿವಿಧ ಇಲಾಖೆ ಪ್ರಸ್ತಾವಗಳನ್ನು ಈ ಸಮಿತಿ ಪರಿಶೀಲಿಸಲಿದೆ. ಮುಖ್ಯಮಂತ್ರಿ ಅಧ್ಯಕ್ಷರಾಗಿರುವ ಸಮಿತಿಯಲ್ಲಿ ಜಿ ಪರಮೇಶ್ವರ್, ಸಚಿವರಾದ ಕೆ ಎಚ್ ಮುನಿಯಪ್ಪ, ಕೆ ಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಯತೀಂದ್ರ ಸಿದ್ದರಾಮಯ್ಯ, ಯು ಟಿ ಖಾದರ್, ಲಕ್ಷ್ಮಣ ಸವದಿ, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಇರ್ತಾರೆ. ಜೊತೆಗೆ ಸರ್ಕಾರದ ವಕ್ತಾರರಾಗಿ ಸಚಿವರನ್ನು ಕೂಡ ನೇಮಕ ಮಾಡಲಾಗಿದೆ. ಇದರಲ್ಲಿ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಯು ಟಿ ಖಾದರ್, ಈಶ್ವರ್ ಖಂಡ್ರೆ, ಎಚ್ ಸಿ ಬಾಲಕೃಷ್ಣ, ಲಕ್ಷ್ಮಣ ಸವದಿ ಸರ್ಕಾರದ ಅಧಿಕೃತ ವಕ್ತಾರರಾಗಿ ನೇಮಕ ಮಾಡಲಾಗಿದೆ. ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿ ದ್ವಿಪಕ್ಷೀಯ ಬಾಂಧವ್ಯ ಬಲಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಭಾರತ ಮತ್ತು ಬೆಲ್ಜಿಯಂ ಶಸ್ತ್ರಾಸ್ತ್ರ ತಯಾರಿಸುವ ಉಭಯ ದೇಶಗಳ ಕಂಪನಿಗಳು 8 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾಗಿ ಘೋಷಣೆ ಮಾಡಲಿವೆ. ಜೊತೆಗೆ ರಕ್ಷಣಾ ಕ್ಷೇತ್ರದಲ್ಲಿ ಉದ್ದಿಮೆಗಳ ನಡುವೆ ಸಹಕಾರ ಉತ್ತೇಜಿಸುವ ಸಲುವಾಗಿ ಎರಡೂ ದೇಶಗಳು ತಮ್ಮ ರಾಯಭಾರ ಕಚೇರಿಗಳಲ್ಲಿ ಹಿರಿಯ ಸೇನಾಧಿಕಾರಿಯೊಬ್ಬರನ್ನು ನಿಯೋಜನೆ ಮಾಡುವುದಾಗಿಯೂ ಹೇಳಿವೆ. ಈ ಕುರಿತು ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಹಾಕಿವೆ. ಭಾರತ ಕೃತಕ ಬುದ್ಧಿಮತ್ತೆ ಅಂದರೆ AI ಬಳಕೆಯಲ್ಲಿ ವಿಶ್ವದ ಮುಂಚೂಣಿ ದೇಶಗಳಲ್ಲಿ ಒಂದಾಗಿದೆ ಅಂತ ಮೈಕ್ರೋಸಾಫ್ಟ್ನ 2026 ವರ್ಕ್ ಟ್ರೆಂಡ್ ಇಂಡೆಕ್ಸ್ ವರದಿ ಹೇಳಿದೆ. ಭಾರತದಲ್ಲಿ AI ಬಳಕೆ ಮಾಡುವ ಉದ್ಯೋಗಿಗಳ ಪ್ರಮಾಣ 32% ಅಂತ ಅದು ತಿಳಿಸಿದೆ. AI ಏಜೆಂಟ್ಗಳ ಸಹಾಯ ಪಡೆದು ಕೆಲಸದ ವಿಧಾನಗಳನ್ನು ಮರುರೂಪಿಸುತ್ತಿದ್ದಾರೆ ಅಂತ ಹೇಳಿದೆ. ಇದು ಜಾಗತಿಕ ಸರಾಸರಿಯಾದ 16% ಹೆಚ್ಚು. ವರದಿಯನ್ನು ಕಂಪನಿಯು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದೆ. ವರದಿ ಪ್ರಕಾರ ಭಾರತದಲ್ಲಿ AI ಬಳಸುವವರ ಪೈಕಿ 63% ಮಂದಿ AI ನೀಡುವ ಉತ್ತರಗಳ ಗುಣಮಟ್ಟದ ಪರಿಶೀಲನೆಗೆ ಆದ್ಯತೆ ನೀಡುತ್ತಿದ್ದಾರಂತೆ. ರಸ್ತೆ ಸುರಕ್ಷತೆ ಕಂಟಕವಾಗಿರುವ ಹೆದ್ದಾರಿ ಅತಿಕ್ರಮಣವನ್ನು ತೀವ್ರವಾಗಿ ಖಂಡಿಸಿರುವ ಸುಪ್ರೀಂ ಕೋರ್ಟ್ ವ್ಯವಸ್ಥಿತ ಎಲೆಕ್ಟ್ರಾನಿಕ್ ಕಣ್ಗಾವಲು ವ್ಯವಸ್ಥೆ ಮತ್ತು ಇದನ್ನು ನಿರ್ವಹಿಸಲು ಟೋಲ್ ಪ್ಲಾಜಾಗಳಲ್ಲಿ ಮೇಲ್ವಿಚಾರಣಾ ಕೊಠಡಿಗಳನ್ನು ಯಾಕೆ ಸ್ಥಾಪಿಸಬಾರದು ಅಂತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ರಾಜಸ್ಥಾನದ ಫಲೋದಿಯಲ್ಲಿ ಇತ್ತೀಚೆಗೆ 15 ಜೀವಗಳನ್ನು ಬಲಿ ಪಡೆದ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿ ಸ್ವಯಂ ಪ್ರೇರಿತ ದಾಖಲಿಸಿಕೊಂಡ ಪ್ರಕರಣದ ವಿಚಾರಣೆಯನ್ನು ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠ ವಿಚಾರಣೆ ನಡೆಸಿತು. NHAI ಪರವಾಗಿ ಹಾಜರಾದ ವಕೀಲರು ಹೆದ್ದಾರಿಗಳಲ್ಲಿ ಅನಧಿಕೃತ ವಾಹನ ನಿಲುಗಡೆಗಳನ್ನು ಪರಿಶೀಲಿಸಲು ನಿಯಮಿತ ತಪಾಸಣೆ ಮತ್ತು ಗಸ್ತು ತಿರುಗುವಿಕೆಗಾಗಿ ಈಗಾಗಲೇ ಸುತ್ತೋಲೆ ಹೊರಡಿಸಲಾಗಿದೆ ಅಂತ ಪೀಠದ ಗಮನಕ್ಕೆ ತಂದರು. ಮೊದಲ ಸೆಟ್ನ ಹಿನ್ನಡೆಯಿಂದ ಚೇತರಿಸಿಕೊಂಡ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕ್ರಾಜ್ ಅವರು ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯಲ್ಲಿ 3ನೇ ಸುತ್ತು ಪ್ರವೇಶಿಸಿದ್ದಾರೆ. ಹ್ಯಾಟ್ರಿಕ್ ಪ್ರಶಸ್ತಿಯ ಚಲದಲ್ಲಿರುವ ಬೆಲರೂಸ್ನ ತಾರೆ ಅರಿನಾ ಸಬಲೆಂಕಾ ಅವರು ಗೆಲುವಿನ ನಾಗಲೋಟ ಮುಂದುವರಿಸಿದ್ದಾರೆ. ಸ್ಪೇನ್ನ ತಾರೆ ಅಲ್ಕ್ರಾಜ್ ಅವರು ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಪೋರ್ಚುಗಲ್ನ ಜೈಮ್ ಫರಿಯಾ ಅವರನ್ನು ಸೋಲಿಸಿದ್ದಾರೆ. ಅಗ್ರಮಾನ್ಯ ಆಟಗಾರ್ತಿ ಸಬಲೆಂಕಾ ಅವರು ರಷ್ಯಾದ ಕ್ವಾಲಿಫೈಯರ್ ಆಟಗಾರ್ತಿ ಪೊಲಿನಾ ಇಂಟ್ಸೆಕೋ ಅವರನ್ನು ಸೋಲಿಸಿ 3ನೇ ಸುತ್ತು ತಲುಪಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸುವ 503 ಮಂದಿ ಕ್ರೀಡಾಪಟುಗಳ ಜೊತೆ 246 ನೆರವು ಸಿಬ್ಬಂದಿಯ ತಂಡಕ್ಕೆ ಜಪಾನ್ಗೆ ತೆರಳಲು ಕ್ರೀಡಾ ಸಚಿವಾಲಯ ಒಪ್ಪಿಗೆ ನೀಡಿದೆ. ಕ್ರೀಡಾ ಸಚಿವಾಲಯ 35 ಕ್ರೀಡೆಗಳಲ್ಲಿ 492 ಅಥ್ಲೀಟ್ಗಳಿಗೆ ಅನುಮತಿ ನೀಡಿತ್ತು. ಆದರೆ ನಿರೀಕ್ಷೆಯಂತೆ ಪಟ್ಟಿ ಹೆಚ್ಚಿ 503 ಏರಿದೆ. ಅಥ್ಲೆಟಿಕ್ಸ್ನಲ್ಲಿ 73% ಅಥ್ಲೀಟ್ಗಳ ಸಂಖ್ಯೆ ಈಗ 77 ಏರಿದೆ. 4 ಮಂದಿ ಸರ್ಫರ್ಗಳಿಗೆ ಅನುಮತಿ ನೀಡಲಾಗಿದ್ದು ಭಾಗವಹಿಸುವ ಕ್ರೀಡೆಗಳ ಸಂಖ್ಯೆ 36 ಆಗಿದೆ. ಇದರೊಂದಿಗೆ ಏಷ್ಯಾಡ್ಗೆ ತೆರಳುವ ಭಾರತದ ಪಾಳಯದ ಸಂಖ್ಯೆ 768 ಏರಿದೆ. ಏಷ್ಯನ್ ಗೇಮ್ಸ್ ಟ್ರ್ಯಾಕ್ ಮತ್ತು ಫೀಲ್ಡ್ ತಂಡದಲ್ಲಿ ಕರ್ನಾಟಕದ 6 ಮಂದಿ ಅಥ್ಲೀಟ್ಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಉನ್ನತಿ ಅಯ್ಯಪ್ಪ, ಸ್ನೇಹ SS, MR ಪೂವಮ್ಮ, ಜಿ ಸಿಂಧುಶ್ರೀ, ಬಿ ಸುಪ್ರಿಯಾ ತಂಡದಲ್ಲಿರುವ ಮಹಿಳೆಯರಾಗಿದ್ದಾರೆ. 400 ಮೀಟರ್ ಹರ್ಡಲ್ಸ್ನಲ್ಲಿ ಓಟಗಾರ SSP ಈ ತಂಡದಲ್ಲಿ ಏಕೈಕ ಪುರುಷ ಅಥ್ಲೀಟ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.
1: ಪ್ರಚಲಿತ ವಿದ್ಯಮಾನಗಳ ಕುರಿತು ಇದುವರೆಗೆ ಕೇಳಿದಿರಿ. ವೆಂಕಟೇಶ್ ಹೂಗಾರ್ ಅವರಿಂದ ನಿರ್ವಹಣೆ, ವೆಂಕಟೇಶ್ ಬೇವಿನ ಬೆಂಚಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೋಳಿಯಲ್ಲಿ, ದೇವದುರ್ಗದ ಸರ್ಕಾರಿ ಬಾಲಕಿಯರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಪೇವಿನಿಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಅಗ್ರಿಸ್ಪಾಟ್ ಆ್ಯಪ್ ಕುರಿತು ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:20 ಜನಪದ ಸಂಗೀತ ಕಾರ್ಯಕ್ರಮ, ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ ಶಿಳೆಖ್ಯಾತ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳು. 7:45 ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ. ಪಂದ್ಯ ಮುಕ್ತಾಯವಾಗುವವರೆಗೆ ಕೇಳಬಹುದು. ನಾಳೆ ಬೆಳಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ ಸಿದ್ದಲಿಂಗಯ್ಯ ಪಟ್ಟಣಶೆಟ್ಟಿ ಅವರ ಸಾಹಿತ್ಯ ಸಮೂಹಗಾನದಲ್ಲಿ ಕೇಳುವಿರಿ. 6:40 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಬಿ ವಲೀಮಾ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಆಲಿಸಬಹುದು. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. 7:45 ಚಿತ್ರಗೀತೆಗಳು, 9:30 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. 10:32 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ನಾಳೆ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆತ್ಮವಿಶ್ವಾಸದ ಹೆಜ್ಜೆಗಳು ಇಮೇಜ್ ಕನ್ಸಲ್ಟೆಂಟ್ ಕುರಿತು ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ, ವಿಷಯ ನ್ಯಾಷನಲ್ ನ್ಯೂಟ್ರಿಷಿಯನ್ ವೀಕ್. ಭಾಗವಹಿಸಲಿದ್ದಾರೆ ಡಾಕ್ಟರ್ ಪ್ರಸನ್ನ ಮಿತ್ರ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. 1:20 ಚಿತ್ರಗೀತೆಗಳು. ಈ 4 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 3:00 FM 101.3 MHz ಕಾರ್ಯಕ್ರಮ. ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಮಾನ್ವಿ ತಾಲೂಕಿನ ಶ್ರೀ ಸಂಗಮೇಶ್ವರ ವಿಠಮಾಂಬೆ ಕಲ್ಮಠ ಡಿಎಡ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಆಹಾರದಲ್ಲಿ ಕರಿಬೇವಿನ ಮಹತ್ವ ಕುರಿತು, ದೇಹಕ್ಕೆ ದೊರೆಯುವ ಪೋಷಕಾಂಶಗಳು ಕುರಿತು ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿ. ನಂತರ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಪ್ಯಾಟಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮ, 7:45 ಕನ್ನಡ ಭಾಷಣ, 8:00 ಕನ್ನಡ ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಕೀರ್ತನೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಸೋಮನಾಳ ಗ್ರಾಮದ ಸಿದ್ದರಾಮಯ್ಯ ಅವರಿಂದ ಸುಗಮ ಸಂಗೀತ ಕೇಳಬಹುದು. 10:15 ಹಳೆಯ ಕನ್ನಡ ಚಿತ್ರಗೀತೆಗಳು. ಕೇಳುವರೆ, ಇದುವರೆಗೆ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.

ಯಾವ ರಾಜ್ಯ ಯಾವ ಜನಾಂಗ ಮಹಿಳೆಯರಿಗೆ ಗೌರವವನ್ನು ತೋರಿಸುವುದಿಲ್ಲವೋ ಅದು ಎಂದಿಗೂ ಘನತೆಗೆ ಏರಿಲ್ಲ, ಏರಲೂ ಆಗದು. ಮಹಿಳೆಯರು ಜಗನ್ಮಾತೆಯ ಜೀವಂತ ಸ್ವರೂಪರು, ಹೀಗೆಂದು ಹೇಳಿದವರು ಸ್ವಾಮಿ ವಿವೇಕಾನಂದರು.

ದೀಪ ಬೆಳಗಲು ಎಣ್ಣೆ ಆಧಾರ, ಮನೆ ಮನ ಬೆಳಗಲು ಸಾಕ್ಷರತೆ ಆಧಾರ. ಶಿಕ್ಷಣವೆಂದರೆ ಮನಸ್ಸು, ದೇಹ ಮತ್ತು ಬುದ್ಧಿಗಳೊಂದಿಗೆ ದೊರೆಯುವ ಸಂಸ್ಕಾರ. ಹರಡೇಕರ್ ಮಂಜಪ್ಪ ಅವರ ನುಡಿಮುತ್ತು.

ಶಿಕ್ಷಿತರಾಗಿ, ಸಂಘಟಿತರಾಗಿ, ಸಂಘರ್ಷರಾಗಿ, ಯಾವ ಗುಲಾಮಗಿರಿಯಿಂದ ನಿಮಗೆ ಮುಕ್ತಿ ಬೇಕೋ ಅದಕ್ಕಾಗಿ ಹೋರಾಡಬೇಕು. ಯಾವುದಕ್ಕೆ ಹೋರಾಡಬೇಕೋ ಅದನ್ನು ಮೊದಲು ಓದಬೇಕು. ಯಾಕೆಂದರೆ ಜ್ಞಾನವಿಲ್ಲದೆ ಹೋರಾಟ ಮಾಡಿದರೆ ಸೋಲು ಕಟ್ಟಿಟ್ಟ ಬುತ್ತಿ.

ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ಮಕ್ಕಳಿಗಾಗಿ ಕಾರ್ಯಕ್ರಮ ಕೋಧೋಳಿ.

ಇವತ್ತಿನ ಗೋಧುಳಿ ಕಾರ್ಯಕ್ರಮದಲ್ಲಿ ದೇವದುರ್ಗದ ಸರ್ಕಾರಿ ಬಾಲಕಿಯರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಪ್ರಾರ್ಥನೆ ಕುಮಾರಿ ತಿಪ್ಪಮ್ಮ ಮತ್ತು ಸಂಗಡಿಗರು ಇವರಿಂದ.

0: ಮಾತು ಈ ಮಾತು ಎನ್ನುವ ಅಜ್ಜಿ ಮೊಮ್ಮಗನ ಸಂಭಾಷಣೆ ಕುಮಾರಿ ಅರ್ಷಿತಾ ಮತ್ತು ಶಿವಲಿಂಗಮ್ಮ ಆರನೇ ತರಗತಿಯ ವಿದ್ಯಾರ್ಥಿನಿಯರಿಂದ.
1: ಏ ಮೊಮ್ಮಗನೇ, ಬಾರೋ ಇಲ್ಲಿ, ಎಲ್ಲಿ ಹಾಳಾಗಿ ಹೋಗಿದ್ದೀಯ?
2: ಏ ಅಜ್ಜಿ, ಏಕೆ ಸುಮ್ಮನೆ ಒಟಗುಟ್ಟುತ್ತಲೇ ಇರುತ್ತೀಯ? ಏನು ಬೇಕು ಹೇಳು.
1: ಎಲ್ಲೇ ಅಡಿಕೆ ಹೊಗೆ ಸೊಪ್ಪು ಅಗಿದು ಗಂಟಲಿಗೆ ಸಿಕ್ಕಿ ಹಾಕಿಕೊಂಡಿದೆ, ಕುಡಿಯುವುದಕ್ಕೆ ಬೇಗ ನೀರು ತಕ್ಕೊಂಡು ಬಾರು.
2: ನಾನು ಇಲ್ಲಿ ಟಿವಿ ನೋಡ್ತಿದ್ದೀನಿ, ಕಿರಿಕಿರಿ ಮಾಡಬೇಡ, ಎದ್ದು ತಗೋ ಅಜ್ಜಿ.
1: ಟಿವಿ ಆಮೇಲೆ ನೋಡುವಂತೆ ಬಾರೋ, ಗಂಟಲು ಹಿಡಿದು ಉಸಿರು ಕಟ್ಟುತ್ತಿದೆ ಕಣೋ.
2: ಹೊಗೆ ಸೊಪ್ಪು ತಿನ್ನಬೇಡ, ರೋಗ ಬರುತ್ತದೆ ಅಂದ್ರು ತಿಂತೀಯ, ಈಗ ನನ್ಗೆ ಬೈತೀಯಲ್ಲ, ನಿನ್ಗೆ ಹಾಗೆ ಆಗಬೇಕು, ಅನುಭವಿಸು.
1: ಏ ಕೆಲ್ಸಕ್ಕೆ ಬಾರದವನೇ, ಸಹಾಯ ಮಾಡೋ ಬುದ್ಧಿನೇ ಇಲ್ವಲ್ಲೋ ನಿಂಗೆ? ನೀರು ಕೊಡು ಅಂತ ಕೇಳಿದ್ರೆ ಟಿವಿ ನೋಡ್ತಾ ಇದ್ದೇನೆ ಅಂತೀಯಲ್ಲ.
2: ಅಜ್ಜಿ ಯಾವಾಗಲೂ ಇದೇ ಗೋಳು ನಿಂದು, ತಗೋ ನೀರು ಎರ್ಕೋ, ನಿನ್ನ ಗಂಟಲಿಗೆ ಮತ್ತೆ ಮತ್ತೆ ಕರೆಯಬೇಡ.
1: ನಿನ್ನ ಅಪ್ಪ ಹಿಂಗಿರಲಿಲ್ಲ, ನೀನ್ಯಾಕೆ ಇಂತ ಬುದ್ಧಿ ಕಲ್ತೆ?
2: ಅಪ್ಪ ನನ್ನೇ ಕೇಳು ಹೋಗು, ನನ್ನೇಂಗ್ ಕೇಳ್ತಿ?
1: ಅಯ್ಯೋ ಇವ ನನ್ನ ಮೊಮ್ಮಗ್ನ. ಏ ರಾಜ, ಎಲ್ಲಿದ್ದೀಯ ಕಂದ?
2: ಏ ಅಜ್ಜಿ, ನಾನು ಇಲ್ಲೇ ಇದ್ದೀನಿ, ಈಗೋ ಬಂದೆ, ಏನಾದರೂ ಬೇಕಿತ್ತ ಅಜ್ಜಿ?
1: ಹೌದಪ್ಪ, ಎಲೆ ಅಡಿಕೆ ಹೊಗೆ ಸೊಪ್ಪು ಅಗಿದು ಗಂಟಲಿಗೆ ಸಿಕ್ಕಿ ಹಾಕಿಕೊಂಡಿದೆ, ಕುಡಿಯುವುದಕ್ಕೆ ಬೇಗ ನೀರು ಕೊಡು ರಾಜ.
2: ಅಜ್ಜಿ ಹೊಗೆ ಸೊಪ್ಪು ತಿನ್ನಬೇಡ, ರೋಗ ಬರುತ್ತದೆ ಅಂತ ಎಷ್ಟು ಸಲ ಹೇಳಿಲ್ಲ, ಅಂದ್ರೂ ನೀನ್ ತಿನ್ನೋದ್ ಬಿಡ್ತಿಲ್ಲಲ್ಲ, ಅದು ಕೆಟ್ಟ ಅಭ್ಯಾಸ ಅಜ್ಜಿ, ಅಪ್ಪನಿಗೆ ಹೇಳ್ತೀನಿ ನೋಡು.
1: ಆಯ್ತಪ್ಪ, ಇನ್ನು ಮುಂದೆ ಹಾಗೆ ಮಾಡ್ತೀನಿ, ಬೇಗ ನೀರು ಕೊಡು.
2: ತಗೋ ಅಜ್ಜಿ ನೀರು ನಿಧಾನವಾಗಿ ಕುಡಿ. ಅಜ್ಜಿ ನಿನಗೆ ಇನ್ನೇನಾದ್ರೂ ಬೇಕಿತ್ತಾ? ನಾನು ಆಟ ಆಡಕ್ ಹೊರಗ್ ಹೋಗ್ಲಾ?
1: ಇನ್ನೇನು ಬೇಡಪ್ಪ, ನೀನು ಹೋಗಿ ಆಟ ಆಡಿಕೊಂಡು ಬಾ, ಹುಷಾರು ಕಂದ.
2: ಆಯ್ತು ಅಜ್ಜಿ.
0: ಈಗ ಕನಕದಾಸರ ಹಾಡು ಕುಮಾರಿ ಲಕ್ಷ್ಮಿ ಮತ್ತು ಸಂಗಡಿಗರಿಂದ, ಏಳನೇ ತರಗತಿಯ ವಿದ್ಯಾರ್ಥಿಗಳಿಂದ.
3: ಎಲ್ಲ

ಇದುವರೆಗೆ ಮಕ್ಕಳಿಗಾಗಿ ಕಾರ್ಯಕ್ರಮ ಗೋದೋಳಿಯಲ್ಲಿ ದೇವದುರ್ಗದ ಸರ್ಕಾರಿ ಬಾಲಕಿಯರೇ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯದಲ್ಲಿರುವ ಒಂದು ಭಾವಗೀತೆಯನ್ನು ಕೇಳೋಣ, ಮೈಸೂರು ಅನಂತಸ್ವಾಮಿಯವರ ಸ್ವರದಲ್ಲಿ.

ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯದಲ್ಲಿದ್ದ ಭಾವಗೀತೆಯನ್ನು ಮೈಸೂರು ಅನಂತಸ್ವಾಮಿಯವರ ಸ್ವರದಲ್ಲಿ ಕೇಳಿದಿರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:37 ಆಗುತ್ತಲಿದೆ. ವಾಣಿಜ್ಯ ಪ್ರಕಟಣೆಗಳ ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: less premium, more bonus, most suitable for your loved ones. RPLI, nothing better than this.
1: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
4: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
5: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಚಿಲಿ ಪಿಲಿ ಹೇಳುತ್ತಿತ್ತವ್ವ ನನ್ನೆದೆಯೊಳಗಿನ ಗಿಳಿ, ಚಿಲಿ ಪಿಲಿ ಹೇಳುತ್ತಿತ್ತವ್ವ.
2: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗಲಕ್ಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ ನಾಲ್ವರು ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಭೇಟಿ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪಿಂಚಣಿ, ಭೂಮಿಗೆ

0: ಸೂರು ಒದಗಿಸುವುದು ಸರ್ಕಾರದ ಆಶಯವಾಗಿದೆ. ಇದಕ್ಕಾಗಿ ರಾಜ್ಯಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾ ಸೇವೆ ಆಂದೋಲನವನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಮೊದಲನೇ ಹಾಗೂ ಮೂರನೇ ಶನಿವಾರದಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರಜಾ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಆಂದೋಲನದ ಕಾರ್ಯಕ್ರಮವು ಕೇವಲ ರಾಜಧಾನಿ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸಲಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ಆವರಿಸಿದ್ದು ಮಾಸಾಂತ್ಯದ ವೇಳೆಗೆ 180ರಿಂದ 200 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳದೆ ಪಾದಯಾತ್ರೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಎನ್ಡಿಆರ್ಎಫ್ನಿಂದ ಒಣಭೂಮಿ ಮತ್ತು ನೀರಾವರಿ ಭೂಮಿಗೆ ಪರಿಹಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ತೀವ್ರ ಬೆಳೆಹಾನಿಯಾಗಿರುವ ಪ್ರದೇಶಕ್ಕೆ ಹೆಚ್ಚುವರಿ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪ್ರಸ್ತುತ ಬರಪೀಡಿತ ಎಂದು ಘೋಷಿಸಲಾಗಿರುವ ತಾಲೂಕುಗಳಿಗೆ ಕೇಂದ್ರ ಸರ್ಕಾರ 2600 ಕೋಟಿ ರೂಪಾಯಿ ನೀಡಬೇಕು ಎಂಬುದು ರಾಜ್ಯದ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಗ್ಲಕ್ಬಾದ್ಗೆ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಇದು ಮೊಟ್ಟ ಮೊದಲ ಉಪಕ್ರಮವಾಗಿದ್ದು ಬೆಂಗಳೂರು, ತುಮಕೂರು, ಹೊಸೂರು, ಕೋಲಾರ, ಕೃಷ್ಣಗಿರಿ ಮತ್ತು ಸುತ್ತಮುತ್ತ ಸ್ಥಳಗಳ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹಾಗೂ ಸಿದ್ದಪಡಿಸಿದ ಸರಕುಗಳ ಸುರಕ್ಷಿತ ಸಾಗಣೆ ಹಾಗೂ ದೊಡ್ಡ ಮಾರುಕಟ್ಟೆಗಳ ಪ್ರವೇಶಕ್ಕೆ ಪ್ರಯೋಜನ ಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಲವು ಉದ್ಯಮಗಳಿಗೆ ಇದು ವರದಾನವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯಿಂದ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ 70,000 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದು, ಸುಮಾರು 35 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಜೈಲುಗಳ ಸುಧಾರಣೆ ಕುರಿತು ಮಾತನಾಡಿದ ಅವರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಜೈಲುಗಳ ಆಡಳಿತ, ಭದ್ರತೆ ಮತ್ತು ಸುಧಾರಣೆಗಳ ಕುರಿತು ಈಗಾಗಲೇ ತನ್ನ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶಿಫಾರಸುಗಳನ್ನು ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ

0: ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಎಂಇಐ ಪಾಲಿಟೆಕ್ನಿಕ್ನ ಉಪಪ್ರಾಂಶುಪಾಲ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ವಿಶ್ವನಾಥ್ ಎಚ್ಎಸ್ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಾನಿ ವಿ ಮತ್ತು ಬೆಂಗಳೂರಿನ ಇಂದಿರಾನಗರದ ಖಾಸಗಿ ಶಾಲೆಯ ಶಿಕ್ಷಕಿ ರಾಧಾ ರಾಜೇಶ್ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ವಿಚಾರಣೆಯ ಅನ್ವೇಷಣೆಯು ಭಾರತದ ಪುರಾತನ ನಾಗರಿಕತೆಗೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಒಟ್ಟಾಗಿ ಬೌದ್ಧಿಕ ಸ್ವರಾಜ್ಯದ ಸುವರ್ಣ ಯುಗದತ್ತ ಸಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಯಶವಂತಪುರ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಪ್ರಾಯೋಗಿಕ ಸಂಚಾರ ಇಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ನೈರುತ್ಯ ರೈಲ್ವೆಯು ಪಶ್ಚಿಮ ಘಟ್ಟದ ಮಾರ್ಗದಲ್ಲಿ ರೈಲಿನ ವೇಗ, ಸುರಕ್ಷತೆ ಮತ್ತು ವೇಳಾಪಟ್ಟಿಯನ್ನು ಪರಿಶೀಲಿಸುತ್ತಿದೆ. 16 ಬೋಗಿಗಳ ಅತ್ಯಾಧುನಿಕ ವಂದೇ ಭಾರತ್ ರೈಲಿನ ವೇಳಾಪಟ್ಟಿ, ವೇಗ ಹಾಗೂ ಕಾಲಮಿತಿಯನ್ನು ಪರಿಶೀಲಿಸಲು ಈ ಪ್ರಾಯೋಗಿಕ ಸಂಚಾರ ಆಯೋಜಿಸಲಾಗಿದೆ. ಕಳೆದ ತಿಂಗಳು ಪಶ್ಚಿಮ ಘಟ್ಟದ ಹಸಿರು ಘಾಟ್ ಮಾರ್ಗದಲ್ಲಿ ಸ್ವಯಂಚಾಲಿತ ತುರ್ತು ಬ್ರೇಕಿಂಗ್ ಸಿಸ್ಟಂ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಕಡಿದಾದ ಭೂಪ್ರದೇಶದಲ್ಲಿನ ರೈಲಿನ ಸುರಕ್ಷತೆ, ವೇಗ ಹಾಗೂ ಸುಗಮ ಸಂಚಾರ ಖಚಿತಪಡಿಸಿಕೊಂಡ ಬಳಿಕವೇ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಲು ರೈಲ್ವೆ ಅಧಿಕಾರಿಗಳು ವೇಳಾಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 ಎಂಬಿಬಿಎಸ್ ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಸೆಪ್ಟೆಂಬರ್ 3ರಂದು ಹೊರಡಿಸಿರುವ ಅನುಮತಿ ಪತ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ವಾರ್ಷಿಕ 100 ಎಂಬಿಬಿಎಸ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಿರುವುದನ್ನು ಸ್ಪಷ್ಟಪಡಿಸಲಾಗಿದೆ. ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಎನ್ಎಂಸಿ ಆರಂಭದಲ್ಲಿ ಅನುಮತಿ ನಿರಾಕರಿಸಿತ್ತು. ಎರಡನೇ ಮೇಲ್ಮನವಿ ಸಮಿತಿಯ ನಿರ್ಧಾರದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಅನುಮತಿ ಪತ್ರ ನೀಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕಾಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ
6: ಸರ್. ನಮಸ್ತೆ ಸರ್.
5: ಇವತ್ತು ನಮ್ಮ ರೈತರಿಗೆ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ. ಅಗ್ರಿ ಸ್ಟಾರ್ಟ್ಅಪ್ ಮಾಡ್ರಿ ಮಾಡ್ರಿ ಅಂತ ನಮ್ಮ ಸರ್ಕಾರಗಳು ಹೇಳ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ರೈತರ ಮಕ್ಕಳು ಕೂಡ ಈ ಬಗ್ಗೆ ಅನೇಕ ಬಾರಿ ವಿಚಾರ ಮಾಡಿದ್ದಾರೆ. ತಾವು ಕೂಡ ಒಂದು ನಮ್ಮದೇ ಆದ ಒಂದು ಸ್ವಂತ ಅಗ್ರಿ ಸ್ಟಾರ್ಟ್ಅಪ್ ಮಾಡ್ಕೊಂಡು ಬಿಡೋಣ ಅಂತ. ಹಾಗಾಗಿ ಅಗ್ರಿ ಸ್ಟಾರ್ಟ್ಅಪ್ನಿಂದ ಸಾಕಷ್ಟು ಅವಕಾಶಗಳು ಅವರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಇದಾವೆ ಅನ್ನೋದು ನಾವು ಕೇಳಿದ್ದೇವೆ. ಅನೇಕರು ಈಗಾಗಲೇ ಬದುಕನ್ನು ಕಟ್ಕೊಂಡಿದ್ದಾರೆ. ಸಾಕಷ್ಟು ಯುವಕ ಯುವತಿಯರು, ಇವತ್ತು ರೈತರ ಮಕ್ಕಳಾದವರು ಈ ಬಗ್ಗೆ ಮಾಹಿತಿ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಈ ಬಗ್ಗೆ ತಿಳಿಸ್ಕೊಳ್ಳಿ ಡಾಕ್ಟರ್ ಪ್ರಹ್ಲಾದ್ ಅವರೇ.
6: ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಸ್ಟಾರ್ಟ್ಅಪ್ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಒಂದು ನಿರ್ದಿಷ್ಟವಾದ ಸಮಸ್ಯೆಗೆ, ಯಾವುದೇ ಸಮಸ್ಯೆ ಆಗಲಿ, ಕೃಷಿ ಮತ್ತು ಕೃಷಿಯೇತರ ಸಮಸ್ಯೆಗಳಾಗಿ ಹೊಸ ಸಮಸ್ಯೆಗೆ ಅದಕ್ಕೆ ಉಪಯುಕ್ತವಾದ ಅಥವಾ ವಾಣಿಜ್ಯಕರವಾದ ಪರಿಹಾರವನ್ನು ಕೊಡುವಂಥದ್ದೇ ಅಗ್ರಿ ಸ್ಟಾರ್ಟ್ಅಪ್. ಯಾವುದೇ ಒಂದು ವಿಷಯವಾಗಿರಲಿ, ಕೃಷಿ ಸಂಬಂಧಿತ ವಿಷಯ ಆಗಲಿ, ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡೋದೇ ಅಗ್ರಿ ಸ್ಟಾರ್ಟ್ಅಪ್. ಓಕೆನಾ? ನಾವೀಗ ಹೇಳ್ತಾ ಇರ್ತೀವಿ ಈ ಸ್ಟಾರ್ಟ್ಅಪ್ ಅನ್ನೋದು ತುಂಬ ನಮ್ಮ ದೇಶದಲ್ಲದೆ ಎಲ್ಲ ದೇಶದಲ್ಲೂ ಈ ಅಗ್ರಿ ಸ್ಟಾರ್ಟ್ಅಪ್. ಇದಕ್ಕೆ ಮೂಲ ಕಾರಣ ಏನು ಅಂದರೆ, ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ಇನಿಷಿಯೇಟಿಂಗ್ 2016 ಬಂದಿದ್ದು. ಈ ಸ್ಟಾರ್ಟ್ಅಪ್ ಅನ್ನೋ ಒಂದು ಪದ ಪರಿಕಲ್ಪನೆ 2016 ಬಂದಿದ್ದು. ಸೊ ಆಗಿಂದ ಈ 10 ವರ್ಷಗಳು, ಈಗ 2026 ತನಕ ಹಲವಾರು ಸ್ಟಾರ್ಟ್ಅಪ್ಗಳು ತನ್ನದೇ ಆದ ಒಂದು ಫೀಲ್ಡ್ಗಳಲ್ಲಿ ಅದು ಏನು ಪರಿಹಾರವನ್ನು ಕೃಷಿ ಕ್ಷೇತ್ರಕ್ಕೆ ಕೊಡ್ತಾ ಬಂದಿದೆ. ನೀವೆಲ್ಲ ನೋಡ್ಬೋದು, ನಮ್ಮ ಭಾರತ ದೇಶ 2ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಗ್ರಿ ಸ್ಟಾರ್ಟ್ಅಪ್ಗಳಲ್ಲಿ. ಅಂದರೆ ಹಲವಾರು ರೀತಿಗಳಲ್ಲಿ ನಮ್ಮದು ನಿಮಗೆಲ್ಲ ಗೊತ್ತಿರೋ ಹಾಗೆ 70% 65-70% ಅಂತ ಜನರು ಕೃಷಿಗೆ ಅವಲಂಬಿತರಾಗಿದ್ದಾರೆ.
5: ಮತ್ತು ಆದಾಯ ಕೂಡ ಕೃಷಿ ಕ್ಷೇತ್ರದಿಂದ
6: ಬರ್ತಿರೋದು. ಹೌದು. ಈಗ ಯಾಕೆಂದರೆ ನಮ್ಮ ದೇಶದಲ್ಲಿರುವಂಥ ಸೌಲಭ್ಯಗಳು ಬೇರೆ ದೇಶದಲ್ಲಿಲ್ಲ. ಎಲ್ಲ ಬೆಳೆಗಳನ್ನ ಅವ್ರು ಬೆಳೆಯೋಕ್ಕಾಗಲ್ಲ, ಆದ್ದರಿಂದ ನಮ್ಮಲ್ಲಿ ಬೆಳೆದು ಅದನ್ನು ಮೌಲ್ಯವರ್ಧನೆ ಮಾಡಿ ಬೇರೆ ದೇಶಕ್ಕೆ ಕೊಡುವಂಥ ಹಲವಾರು ರೀತಿ ಬೆಳೆಗಳು ನಮ್ಮಲ್ಲಿದೆ. ಸೊ ಆ ಬೆಳೆಗಳನ್ನ ಇಟ್ಕೊಂಡು ಯುವಕರು ಅಂದರೆ ಇಂದಿನ ಪೀಳಿಗೆಗಳು ಯಾವ ಥರ ಅಗ್ರಿ ಸ್ಟಾರ್ಟ್ಅಪ್ ಮಾಡ್ಬೋದು?
5: ಉದಾಹರಣೆಗೆ ನಾವು ಈಗ ಒಂದು ವಿಷಯ ತಗೋತೇನೆ ಡಾಕ್ಟರ್ ಪ್ರಹ್ಲಾದ್ ಅವರೇ. ಈಗ ಒಬ್ರು ಒಂದು 2-3 ಐಟಮ್ ಬೆಳೀತಾರೆ ಅಂತ ಹೇಳ್ಕೊಳ್ಳಿ. ಒಬ್ರು ಭತ್ತ ಬೆಳೀತಾರೆ, ಇನ್ನೊಬ್ರು ಶೇಂಗಾಕಾಳು ಬೆಳೀತಾರೆ, ಇನ್ನೊಬ್ರು ಮೆಣಸಿನಕಾಳು ಬೆಳೀತಾರೆ ಅಂತ ಹೇಳ್ಕೊಳ್ರಿ. ಅದು ಬೆಳೆದಿರುವಂತ ತಕ್ಷಣ ಅದನ್ನ ಯಾವ್ಯಾವ ತರದಲ್ಲಿ ಮೌಲ್ಯವರ್ಧನೆ ಮಾಡ್ಕೋಬಹುದು, ತಮ್ಮದೇ ಆದ ಒಂದು ಮೌಲ್ಯ ಅಗ್ರಿ ಸ್ಟಾರ್ಟ್ಅಪ್ ಅಂದ್ರೆ ಒಂದು ಸಣ್ಣದ ಕಂಪ್ನಿ ತರ.
6: ಹೌದು, ಸ್ಟಾರ್ಟ್ಅಪ್ ಅಂದ್ರೆ ಸಣ್ಣ ಕಂಪ್ನಿ ಏನಿಲ್ಲ, ದೊಡ್ಡ ದೊಡ್ಡ ಪರಿಹಾರಗಳು ಕೊಡ್ಬೇಕಾದ್ರೆ ರೈತರಿಗೆ ಸಣ್ಣದೇ ಬೇಕಾಗಿರುತ್ತೆ. ಈಗ ಒಂದು ಪೋಸ್ಟ್ ಹರೆಸ್ಟ್ ಟೆಕ್ನಾಲಜಿ ನೀವು ಹೇಳ್ದಂಗೆ ಈಗ ಎಲ್ಲ ಮಾಡಿರ್ತೀವಿ, ಅದನ್ನ ಮಾರ್ಕೆಟಿಂಗ್ ಮಾಡೋಷ್ಟಲ್ಲೇ ಆ 40% ಅಷ್ಟು ನಮ್ದು ವೇಸ್ಟೇಜ್ ಹೋಗ್ತಾ ಇದೆ. ಈಗ ಒಂದು ಮಾವು ಉದಾಹರಣೆಗೆ ತಗೊಂಡ್ರೆ 100% ಅಲ್ಲಿ ಮಾರ್ಕೆಟಿಂಗ್ ಹೋದಾಗ 40% ಕಮ್ಮಿ ಬಂದ್ಬಿಡುತ್ತೆ. ಅದನ್ನ ಹೇಗೆ ಸ್ಟೋರೇಜ್ ಮಾಡಬೇಕು, ಕೋಲ್ಡ್ ಸ್ಟೋರೇಜ್ ಅಂತ ನಮ್ಮಲ್ಲಿದೆ, ಏನ್ ಹೆಂಗಿರತ್ತೆ, ಎಷ್ಟು ಬೇಕಾದ ಎಷ್ಟು ಪ್ರಮಾಣದಲ್ಲಿ ಬೇಕಾದ, ನಿಮ್ಗೆಲ್ಲ ಗೊತ್ತಿರ್ಬೋದು ಈಗ ಸಣ್ಣ ಸಣ್ಣ ರೈತರು ಎಲ್ಲರೂ ಸ್ಟೋರೇಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂತ ಸ್ಟಾರ್ಟ್ಅಪ್ಸ್ಗಳಿದೆ ನಿಮ್ಗೆ. ಈಗ ನಿಮ್ಗೆ ಕೆಲವಂಥ ಪ್ರಾಡಕ್ಟ್ಸ್ ಈಗ ನೀವು ನೋಡ್ತಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಅನ್ನೋದು ತುಂಬ ಎಲ್ಲ ಕಡೆ ಹೆಸರು ಮಾಡ್ತಿದೆ. ಈ ಫ್ರೂಟ್ ಬಗ್ಗೆ ಎಷ್ಟು ಜನ ರೈತರು ಮಾಹಿತಿ ಕೇಳ್ತಾರೆ, ಹೇಗೆ ಬೆಳೆಯೋದು, ಹೇಗೆ ಮಾಡೋದು, ಇದಕ್ಕೆ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಏನಿದೆ. ಈ ಅಗ್ರಿ ಸ್ಟಾರ್ಟ್ಅಪ್ಗಳು ಇದಕ್ಕೆ ಒಂದು ಸೇತುವೆಯಾಗಿ ನಿಂತ್ಕೊಳ್ಳುತ್ತೆ.
5: ಅದೇ ಇದೇ ತರ 16 ನಿಮ್ಗೆ ಹಣ್ಣುಗಳನ್ನು
6: ಈಗ ನೀವು ಸುಮ್ಮನೆ ನಮ್ಗೆ ಗೊತ್ತಿರೋ
5: ಅವಕಾಡೋ
6: ಈಗ ಎಷ್ಟು ಡ್ರ್ಯಾಗನ್ ಫ್ರೂಟ್ ಜಾಕ್ ಫ್ರೂಟ್ ಅಲ್ಲಿ ನೀವು ನಂಬಕ್ಕಾಗಲ್ಲ ಅಷ್ಟು ಮೌಲ್ಯವರ್ಧಿತ ಪದಾರ್ಥ. ನಾವು ಬರೀ ಚಿಪ್ಸ್ ಅನ್ಕೊಂಡಿರ್ತೀವಿ, ಬರೀ ಹಣ್ಣು ಅನ್ಕೋತೀವಿ. ಒಂದೇ ಒಂದು ಸೊಳೆ 40 ರೂಪಾಯಿ ಇದೆ ಅಂದ್ರೆ ಆ ಚಂದ್ರ ಹಲ್ಸು ಆ ವೆರೈಟಿಗೆ. ಅಂದ್ರೆ ಅದಕ್ಕೆ ನಿಮ್ಗೆ ಎಲ್ಲಿದೆ ನಾವು ನೋಡ್ಬೇಕು, ನಮ್ ಮಾರ್ಕೆಟಿಂಗ್ ಎಲ್ಲಿದೆ ಅಂತವ್ರು ನಮ್ಗೆ ಕರೀ. ಸೊ ಈ ಅಗ್ರಿ ಸ್ಟಾರ್ಟ್ಅಪ್ ಗಳು ಇಲ್ಲಿ ಭಾಗವಹಿಸಿರುತ್ತೆ. ಅಂದ್ರೆ ಬರೀ ಸ್ಟಾರ್ಟ್ಅಪ್ ಅಂದ್ರೆ ಬರೀ ಒಂದು ದೊಡ್ಡ ಮೆಷಿನರೀಸ್ ಅಥವಾ ಬರೀ ದೊಡ್ಡ ಒಂದು ಪರಿಹಾರ ಕೊಡೋದಂತ ಅಲ್ವೇ ಅಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಅದಕ್ಕೆ ಒಂದು ಪರಿಹಾರ ಕೊಟ್ಟು ಅದಕ್ಕೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಡೋದೇ ಅಗ್ರಿ ಸ್ಟಾರ್ಟ್ಅಪ್. ಸೊ ನಿಮ್ಗೆ ಹೇಳ್ತಿದ್ದೆ ನಾನು ಅಗ್ರಿ ಸ್ಟಾರ್ಟ್ಅಪ್ ಅಂದ್ರೆ ಮೇನ್ ಅಂದ್ರೆ ಇದಕ್ಕೆ ಮಾನ್ಯತೆ ಹೆಂಗ್ ಪಡ್ಕೋಬೇಕು, ಎಲ್ಲಿ ಹೋಗ್ಬೇಕು ಜನರು ಅನ್ನಕ್ಕೆ DPIIT ಅಂತ ಹೇಳ್ತೀನಿ. DPIIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್. ಅಂದ್ರೆ ಇದರಲ್ಲಿ ಮೊದಲು ನೋಂದಣಿ ಮಾಡ್ಕೋಬೇಕು, ಏನು ನನ್ನ ಸಮಸ್ಯೆ, ಇದಕ್ಕೆ ನಾನು ಏನ್ ಪರಿಹಾರ ಕೊಡ್ತಾ ಇದ್ದೀನಿ, ಅಂದ್ರೆ ನಿನ್ನ ಇನೋವೇಷನ್ ಏನೇ, ನಿನ್ನ ಐಡಿಯಾ ಏನಿದೆ ಅದರಲ್ಲಿ ಅನ್ನೋದನ್ನ ಕೇಳ್ತಾರೆ. ಸೊ ಅದಲ್ಲಿ ಕೊಡೋದು ಈ ತರ ಹೆಂಗೆ ಅಂದ್ರೆ ಮೊದಲನೇದು ಅವ್ರಿಗೆ ಏನಿರ್ಬೇಕು ಅಂದ್ರೆ ನಿಮ್ಮ ವಹಿವಾಟು 100 ಕೋಟಿ ಮೇಲೆ ದಾಟಂಗಿಲ್ಲ. ಈಗ ನಾನು ಮುಂಚೆನೋ ಕೆಲಸ ಮಾಡ್ತಿದ್ನಪ್ಪ, ನನ್ನ ವಹಿವಾಟು 100 ಕೋಟಿ ಮೇಲೆ ದಾಟಿಲ್ಲ, ಅದು ಒಳಗಡೆ ಇದ್ದವ್ರು ಮಾತ್ರ ಇದನ್ನ ಮಾಡಕ್ ಸಾಧ್ಯ.
5: ಯಾಕಂದ್ರೆ 100 ಕೋಟಿ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ. ನಮಗೆ ಮೊದ್ಲಿಗೆ 1 ಲಕ್ಷ, 1.5 ಲಕ್ಷ, 1.5 ಲಕ್ಷ ಒಳಗೆ ಮಾತಾಡೋಣ.
6: ಹೌದು, ಈಗ ಮೊದಲನೇ 10 ವರ್ಷಕ್ಕೆ ಅದನ್ನ ಸ್ಟಾರ್ಟ್ಅಪ್ ಅಂತ ಕರಿತೀವಿ. ಯಾವುದೇನೆಲೆ ತಗೊಳ್ಳಿ, ಅದಾದ್ಮೇಲೆ ಬೆಳೆದ ಬಂದ್ಮೇಲೆ ಅದು ನಿಮ್ಮ ಫರ್ಮು ಅಥವಾ ನಿಮ್ಗೆ ಒಂದು ದೊಡ್ಡ ಹೆಸರು ಸಿಗ್ಬೋದು. ಮೊದಲನೇ 10 ವರ್ಷ ಮಾತ್ರ ಅದನ್ನ ಸ್ಟಾರ್ಟ್ಅಪ್ ಅಂತ ಕರಿಯಕ್ ಸಾಧ್ಯ. ಮತ್ತೆ ಏನಿರ್ಬೇಕು ನಿಮ್ಮ ಸ್ಟಾರ್ಟ್ಅಪ್ ಅಲ್ಲಿ, ಹೊಸ ಉತ್ಪನ್ನ ಇರಬೇಕು, ಮತ್ತೆ ಜನರಿಗೆ ಸೇವೆ ಕೊಡೋದಾಗಿರ್ಬೇಕು, ಅದು ಸುಧಾರಣೆ ಮಾಡಿ ಅದಕ್ಕೆ ಪರಿಹಾರ ಕೊಡೋಂತ ಆಗಿರ್ಬೇಕು. ಈ 3 ಮುಖ್ಯ ಉದ್ದೇಶದೊಂದಿಗೆ ನಿಮ್ಮ ಸ್ಟಾರ್ಟ್ಅಪ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ.
5: ಅದೇ ತಾವು ಉದಾಹರಣೆಗೆ ಹೇಳಿದಾಗೆ ಒಂದು ಹಲಸಿನ ಸೊಳೆ ಬಗ್ಗೆ ಮಾತಾಡಿದ್ರಿ. ಹಲಸಿನ ಸೊಳೆನ ನೀವು ಅಯ್ಯೇ ಅದೇನು ದೊಡ್ಡ ಮಹ ಅಂತ, ನಾವು ಮನೆಯಲ್ಲಿ ಮರ ಇರುತ್ತೆ, ಹಣ್ಣು ತೆಗಿತೇವೆ, ತಿಂತೇವೆ, ಮತ್ತೆ ಉಳಿದಿದ್ದನ್ನು ಬಿಟ್ಬಿಡ್ತೇವೆ. ಅದು ಹಾಗಲ್ಲ, ಅದಕ್ಕೂ ಕೂಡ ಒಳ್ಳೆ ಒಂದು ಮೌಲ್ಯ ಇದೆ, ರಾಜ ಪದವಿ ಇದೆ ನಿಮ್ಮ ಒಂದು ಬೆಳೆಗೆ, ನಿಮ್ಮ ಹಲಸಿನ ಒಂದು ಸೊಳೆಗೆ. ಅದರದ್ದು ಬೇಡಿಕೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅದರ ಮಹತ್ವ.
6: ಯಾಕೆ ನಾನು ಹೇಳ್ತೀನಿ, ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಆಗಿ 2 ಲಕ್ಷ ಸ್ಟಾರ್ಟ್ಅಪ್ಗಳಿದೆ, 2 ಲಕ್ಷ ನಮ್ಮ ಭಾರತದಲ್ಲಿ. ಅದರಲ್ಲಿ 1.5 ಲಕ್ಷ ಇವಾಗ ನಮ್ಮಲ್ಲಿ ಈಗ ನಡೀತಾ ಇದೆ, ವ್ಯವಸ್ಥೆಯಲ್ಲಿದೆ. ಅದರಲ್ಲಿ 2 ಲಕ್ಷದಲ್ಲಿ 7,000 ಅಗ್ರಿ ಕೃಷಿ ಸಂಬಂಧಿತ ಸ್ಟಾರ್ಟ್ಅಪ್ಗಳೇ ಇದೆ ನಮ್ಮಲ್ಲಿ. ಒಂದಲ್ಲ ಎರಡಲ್ಲ ಭಾರತದಲ್ಲಿ 7,000 ಸ್ಟಾರ್ಟ್ಅಪ್ಗಳಿದೆ. ನೀವು ನಮ್ಮ ಕರ್ನಾಟಕಕ್ಕೆ ಬರಂಗೆ ತಗೊಳ್ಳೋಂಗೆ ಅಂದರೆ ಅದರಲ್ಲಿ 50% ಅತ್ರ 10,000, 7-10,000 ಸ್ಟಾರ್ಟ್ಅಪ್ಗಳು ನಮ್ಮ ಕರ್ನಾಟಕದಲ್ಲೇ ಇದೆ. ಅದರಲ್ಲೂ ಬೆಂಗಳೂರು 1 ಸ್ಟಾರ್ಟ್ಅಪ್ಗಳಲ್ಲಿ. ಈಗ ನಾವು ನೋಡಿದ ಅಮೆಜಾನು, ಫ್ಲಿಪ್ಕಾರ್ಟು ಇವೆಲ್ಲ ಕೇಳಿದ್ದೀವಿ ನಾವು ಈ ಥರ. ಅಂದರೆ ಕೃಷಿಗೆ ಅಂತಲೇ ನಿಂಜಾ ಕಾರ್ಟು, ಈ ಥರ ಹಲವಾರು ಕಾರ್ಟ್ಗಳು. ಅಂದರೆ ಏನು ಅಂದರೆ ಇಲ್ಲಿ ಯಾವ ಕನ್ಸ್ಯೂಮರ್ಸು ಅಂತ ಇವರು ಆಲ್ರೆಡಿ ಫೈನಲ್ ಮಾಡಿಟ್ಟಿರ್ತಾವೆ. ಈ ಥರ ಕನ್ಸ್ಯೂಮರ್ಗಳಿಗೆ ಈ ಥರದ್ದು ಬೇಕು,
5: ಓಹೋ ಅಲ್ಲಿ ಎಲ್ಲ ಇರುತ್ತೆ.
6: ಈಗ ಶುಗರು, ಬಿ ಪಿ ಇರೋರ್ಗೆ ಈ ಥರ ತರಕಾರಿ, ಈ ಥರ ಹಣ್ಣು. ಸೊ ಆ ಹಣ್ಣುಗಳನ್ನ ಇವರು ಮಾಡಿ ಅವ್ರಿಗೆ ಕೊಡುವಂಥದ್ದು. ಅಂದರೆ ಒಂದು ಸ್ಟಾರ್ಟ್ಅಪ್ ಅಂದರೆ ನಿಮ್ಗೆ ಒಂದಲ್ಲ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡುತ್ತೆ ನಿಮಗೆ. ಯಾವ್ಯಾವ ಥರ ಮೌಲ್ಯವರ್ಧಿತ ಪದಾರ್ಥಗಳನ್ನ ಅವ್ರಿಗೆ ಕೊಡ್ಬೋದು. ನಿಮ್ಗೆ ಗೊತ್ತಿರ್ಬೋದು ರಾಜಮುಡಿ ಅಕ್ಕಿ ಎಷ್ಟು ಫೇಮಸ್ ಆಗಿದೆ, ಎಲ್ಲಾರ ಮನೇಲೂ ರಾಜಮುಡಿ ಅಕ್ಕಿ. ಅಂದ್ರೆ ಏನಕ್ಕೆ ಅಂದ್ರೆ ಗೊತ್ತಾಗಿದೆ ಜನರಿಗೆ, ಅರಿವು ಮೂಡಿದೆ. ಅದೇ ಅರಿವು ಮೂಡಿಸೋದು ಒಂದೇ ಅಲ್ಲದೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ರೈತರಿಂದ ಅದನ್ನ ನಮ್ಮ ಕನ್ಸ್ಯೂಮರ್ಸ್ಗೆ ಕೊಡುವಂಥದ್ದು. ನೀವೆಲ್ಲ ಯೋಚನೆ ಮಾಡಿರ್ಬೋದು, ನಮ್ಮ ಭಾರತದಲ್ಲಿ ಎಲ್ಲ ಸಣ್ಣ ರೈತರು ಇದ್ದಾರೆ, ಹೆಂಗಪ್ಪ ಸಾಧ್ಯ ಇದನ್ನ ಅವರೆಲ್ಲ ಮಾಡೋಕ್ಕೆ ಅಂತ. ಈಗ ಒಬ್ಬರಿಂದ ಮಾಡೋದು ಅಂತಲ್ಲ, ನಿಮ್ಗೆ ಗೊತ್ತಿರುವ FPO ಅಂತ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ, ಹಲವಾರು ರೈತರು ಸೇರಿ ಒಟ್ಟಿಗೆ ಮಾಡ್ತಾರೆ. ಈಗೇನಂದರೆ ಒಂದು ಡ್ರೋನ್ ಮುಖಾಂತರ ಅವರ ಹೊಲ ಎಷ್ಟಿದೆ, ಅವರ ಮಣ್ಣಿನ ಫಲವತ್ತತೆ ಎಷ್ಟಿದೆ, ಯಾವ ಬೆಳೆಗಳನ್ನ ಹಾಕ್ಬೋದು, ಇದಕ್ಕೆ ಅಂತಲೇ ಹಲವಾರು ಸ್ಟಾರ್ಟ್ಅಪ್ಸ್ಗಳಿದೆ ಬರ್ತಾರೆ. ನನಗೆ ಗೊತ್ತಿಲ್ಲ, ನಾನೊಬ್ಬ ಇಂಜಿನಿಯರ್ ಮಾಡಿದ್ದೀನಿ, ನನಗೆ ಉದ್ಯೋಗ ಇಲ್ಲ, ನನ್ನ ಹತ್ರ ಹೊಲ ಇದೆ, ನಂಗೆ ಏನು ಬೆಳಿಬೇಕು ಗೊತ್ತಿಲ್ಲ. ಅವಾಗ ಅಗ್ರಿ ಸ್ಟಾರ್ಟ್ಅಪ್ಪು ಪ್ರಾಮುಖ್ಯತೆ ಬರುತ್ತೆ ಅಲ್ಲಿ. ನೋಡಿ, ನೀವು ಈ ಥರ ಬೆಳೆ ಹಾಕಿ, ಈ ಥರ ಇದೆ, ಇದಕ್ಕೆ ನಿಮ್ಗೆ ಮಾರ್ಕೆಟಿಂಗ್ ಫೆಸಿಲಿಟೀಸು ಇಷ್ಟಿಷ್ಟಿದೆ, ನಿಮ್ಗೆ ಈ ಥರ ಸ್ಕೀಮ್ಸ್ಗಳಲ್ಲಿ ನಿಮ್ಗೆ ಇಷ್ಟಿಷ್ಟು ಅನುಕೂಲಗಳು ಇರುತ್ತೆ.
5: ಅಂದರೆ ಅಗ್ರಿ ಸ್ಟಾರ್ಟ್ಅಪ್ ಅಲ್ಲಿ ನಿಮ್ಗೆ ಮಾಹಿತಿ ಕೊಡುತ್ತೆ,
6: ತರಬೇತಿ ಕೊಡೋದು ಅಲ್ಲದೆ ನೀವು ಏನು ಬೆಳಿಬೋದು ಅನ್ನೋದನ್ನು ಅಗ್ರಿ ಸ್ಟಾರ್ಟ್ಅಪ್ ಕೊಡುತ್ತೆ,
5: ನಿಮ್ಗೆ ಸಲಹೆ ಕೊಡುತ್ತೆ.
6: ಎಸ್, ಈಗ ನಾವು ಒಂದು ಅಗ್ರಿ ಕ್ಲಿನಿಕ್ ಅನ್ನೋ ಒಂದು ಪದನ ನಾವು ಕೇಳಿರ್ತೀವಿ. ಅಂದರೆ ಸಲಹೆ ಕೊಡುತ್ತೆ. ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ನಂಗೆ ಕೆಮ್ಮು ಬರ್ತಿದೆ, ನಂಗೆ ಬಿಸಿನೀರು ಕುಡಿಲ್ಲ, ಏನು ಮಾಡಲಿ, ಹಂಗೆ ಒಬ್ಬ ಬಂದವನು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದೆ, ನಂಗೆ ಕೃಷಿ ಬಗ್ಗೆ ಏನೋ ಐಡಿಯಾ ಇಲ್ಲ, ಏನು ಹಾಕಬೇಕು, ನಾನು ಏನು ಬೆಳೆ ಹಾಕಬೇಕು, ನನ್ನ
5: ನಮ್ದು ಜಮೀನು ನೀರು ಈ ತರ ಇದೆ, ಮಣ್ಣು ಈ ತರ ಇದೆ, ವಾತಾವರಣ ಈ ತರ ಇದೆ.
6: ಸೊ ನಂಗೆ ಬಾಹ್ಯಾಕಾಶ ಅಂದ್ರೆ ನಿಮ್ಗೆ ಹೆಂಗೆ ಎಲ್ಲಾ ತರನು ಯೋಚನೆ ಮಾಡುತ್ತೆ, ಯಾವ ಬೆಳೆ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು. ನಾವೆಂದು ಇಂಟ್ರೋ ಕ್ರಾಪಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂದೇ ಬೆಳೆ ಹಾಕ್ಬೇಕಾ, ಎರಡು ಮೂರು ಬೆಳೆಗಳು ಹಾಕ್ಬೇಕಾ ಅನ್ನೋ ನಿರ್ದಿಷ್ಟವಾದ ಮಾಹಿತಿಯನ್ನ ಕೊಡುತ್ತೆ. ಅಂದ್ರೆ ಈಗ ನೀವು ಅಂದಿರ್ಬೋದು ಎಷ್ಟೊಂದು ತಂತ್ರಜ್ಞಾನಗಳಿದೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಮೆಷಿನ್ ಲರ್ನಿಂಗ್ ಆಗ್ಬೋದು, ಫಿನ್ಟೆಕ್ ಅಂತ ಆಗ್ಬೋದು, ಬ್ಲಾಕ್ ಚೈನ್ ಅಂತ ಆಗ್ಬೋದು, ಇವೆಲ್ಲ ವೆರಿ ಟ್ರೆಂಡಿಂಗ್ ಟೆಕ್ನಾಲಜೀಸ್ ಇನ್ ನಮ್ಮ ಅಗ್ರಿಕಲ್ಚರ್. ಅವರೆಕಾಳಿಗೂ ಸಿಪ್ಪೆ ತೆಗಿಯೋಕ್ಕೂ ಒಂದು ಯಂತ್ರ ಬಂದಿದೆ ನಮ್ಮಲ್ಲಿ. ಅಂದ್ರೆ ರೈತರಿಗೆ ಇದರ ಮಾಹಿತಿ ಮೂಡಿಸೋದು ಮತ್ತೆ ಅದಕ್ಕೆ ಆದಂತ ಸ್ಟಾರ್ಟ್ಅಪ್ಸ್ ಗಳನ್ನ ನಾವು ತಗೊಂಡಾ ಹೋಗೋದು.
5: ಈಗ ಒಂದು ಕಡೆ ಈಗ ಒಂದು ಅಗ್ರಿ ಸ್ಟಾರ್ಟ್ಅಪ್ ಯಶಸ್ ಆಯ್ತು ಅಂದ ತಕ್ಷಣ ನೀವು ಅದೇ ತರ ಅಗ್ರಿ ಸ್ಟಾರ್ಟ್ಅಪ್ ಮಾಡೋದಕ್ಕಿಂತ ನಿಮಗೆ ನಿಮ್ಗೆ ಹತ್ರ ನಿಮ್ಗೆ ಲಭ್ಯವಾದ್ದು ನಿಮ್ ಮನೆಗೆ ಹತ್ರ ಅನುಕೂಲವಾದದ್ದನ್ನು ಮಾಡಿದ್ರೆ ಇನ್ನೂ ಉತ್ತಮ ಅಲ್ಲ.
6: ಹೌದು ಹೌದು ಹೌದು ಅವರೇ, ನಿಜ. ಈಗ ಸುಮ್ಮನೆ ನಾನು ಆ್ಯಪಲ್ನ ಬೆಳಿತೀನಿ ಇಲ್ಲಿ, ನಾನು ಆ್ಯಪಲ್ನ ಮಾರಾಟ ಅಂದರೆ ಬೆಳಿತೀನಿ ಅನ್ನಂಗೆ ಹಂಗಾಗಲ್ಲ. ಅಂದರೆ ಇಲ್ಲಿ ನಮ್ಮ ಜನಕ್ಕೆ ಅಥವಾ ನಮ್ಗೆ ಏನು ಅವೈಲಬಿಲಿಟಿ ಇದೆ, ನನಗೆ ನೀರು ಇಷ್ಟಿದೆಯಪ್ಪ, ನನ್ನ ಕ್ವಾಂಟಿಟಿ ಆಫ್ ನೀರು ಇಷ್ಟಿದೆ, ನನಗೆ ಮಳೆ ಆಶ್ರಿತ ಪ್ರದೇಶ ಇಷ್ಟಿದೆ, ಸೊ ನನಗೆ ಇಷ್ಟಿದೆ, ನಾನು ಯಾವ ಬೆಳೆನ ಬೆಳಿಬೋದು ಅನ್ನೋದಕ್ಕೆ ಹಲವಾರು ರೀತಿಯಲ್ಲಿ ನಮ್ಮಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ.
5: ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಸ್ಟಾರ್ಟ್ಅಪ್ನ ಪ್ರಮುಖ ಕ್ಷೇತ್ರಗಳು ಯಾವುವು ನಮ್ಮ ರೈತ ಮಕ್ಕಳಿಗೆ ತಿಳಿಸ್ಕೊಡಿ.
6: ಈಗ ಹಲವಾರು ಇದೆ. ಮೊದಲನೇದಾಗಿ ನಿಖರ ಕೃಷಿ, ಪ್ರಿಸಿಷನ್ ಫಾರ್ಮಿಂಗ್, ಇದು ಏನು ನಂಬರ್ ಒನ್ ಇವತ್ತು ನಿಂತಿದೆ. ಸುಮ್ಮನೆ ಗೊಬ್ಬರ ಹಾಕೋದು, ಸುಮ್ಮನೆ ಫರ್ಟಿಲೈಸರ್ಸು, ಸುಮ್ಮನೆ ಪೆಸ್ಟಿಸೈಡ್ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು. ಈಗ ಮನುಷ್ಯಂಗೆ 10 ರೊಟ್ಟಿ ತಿನ್ನೋಕ್ಕಾಗತ್ತು, 20 ರೊಟ್ಟಿನೂ ನಂಗೆ ಗೊತ್ತು ನನ್ನ ದೇಹಕ್ಕೆ ಎಷ್ಟು ಬೇಕು, ಹಾಗೆ ನನ್ನ ಹೊಲಕ್ಕೆ ಎಷ್ಟು ಬೇಕು ಅನ್ನೋದನ್ನ ನಿಖರ ಮಾಹಿತಿ ಕೊಡೋಕ್ಕೆ ಅಗ್ರಿ ಸ್ಟಾರ್ಟ್ಅಪ್ ಒಂದು ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ನಿಖರ ಕೃಷಿಗೆ ಮೊದಲನೇದು. ಎರಡನೇದು ಆನ್ಲೈನ್ ಕೃಷಿ ಮಾರಾಟಗಳು.
5: ಈಗ ಇದು ತಮ್ಮ ನಿಖರವಾಗಿ ಇಂತಿಷ್ಟು ಗೊಬ್ಬರ ಹಾಕಿ ಅಂತ ಒಂದು ಸ್ಟಾರ್ಟ್ಅಪ್ ಬಂದಿದ್ದಾವೆ.
6: ಸ್ಟಾರ್ಟ್ಅಪ್ಗಳಿವೆ, ಹಲವಾರು ಸ್ಟಾರ್ಟ್ಅಪ್. ಅಂದ್ರೆ ಹಿಂಗೆ ಇನ್ಫಾರ್ಮೇಶನ್ ಕೊಡೋ ಅಂತದ್ದೆ ಇದನ್ನ ಕೊಡಕ್ಕೆ.
5: ಅಂದ್ರೆ ಈಗ ನೀವು ನಿಮ್ಮ ಹೊಲ 1 ಎಕರೆ ಇದೆಯಪ್ಪ, ಈಗ 1 ಎಕರೆ ಹೊಲ ಇದೆ ಮತ್ತೆ ಇಷ್ಟು ನೀರಿನ ಪ್ರಮಾಣ ಇದೆ, ಇಷ್ಟು ವಾತಾವರಣ ಇದೆ, ಇದನ್ನು ನಾವು ಅಗ್ರಿ ಸ್ಟಾರ್ಟ್ಅಪ್ ಕೊಟ್ಟರೆ ಅದು ನೀವು ಹೀಗೆ ಮಾಡಿ ಮಾಡ್ತಲೇ ಕೊಡ್ತೀವಿ.
6: ಹೌದು, ಹಲವಾರು ಡ್ರೋನ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ ನಾವು. ಡ್ರೋನ್ ಮುಖಾಂತರ ನಿಮ್ದನ್ನ ಇಮೇಜ್ ನ ಕ್ಯಾಪ್ಚರ್ ಮಾಡ್ಕೋತಾರೆ, ಆಯ್ತಾ, ಎಷ್ಟು
5: ಕ್ಯಾಪ್ಚರ್ ಮಾಡ್ತಾರೆ.
6: ಹೌದು, ಕ್ಯಾಪ್ಚರ್ ಮಾಡಿ ಅದಕ್ಕೆ ಅಂತಾನೆ ಅವ್ರದೇ ಒಂದು ದೊಡ್ಡ ಟೀಮ್ ಇರುತ್ತೆ. ಅಂದ್ರೆ ಅಗ್ರಿ ಸ್ಟಾರ್ಟ್ಅಪ್ ಅಂದ್ರೆ ನೀವು ಒಬ್ಬರೇ ಅಲ್ಲಿ ನೀವು ಹಲವಾರು ಜನಕ್ಕೆ ಉದ್ಯೋಗನೂ ಕೊಡ್ತೀರಾ, ಒಂದು ಮತ್ತೆ ಅವ್ರಿಗೆ ಪರಿಹಾರ ಕೊಡ್ತಾ ಇರ. ಈಗಿನ ಟೆಕ್ನಾಲಜೀಸ್ ಇಟ್ಕೊಂಡು ಡೇಟಾ ಆಧಾರಿತ ಕೃಷಿ ಅಂತೀವಿ, ಡೇಟಾ ತಗೋತೀವಿ ನಾವು. ಈಗ ನಮ್ಗೆ ಗೊತ್ತು ಎಷ್ಟು ಜನ ಹೆಂಗಸರಿದ್ದಾರೆ, ಎಷ್ಟು ಜನ ಗಂಡಸರಿದೆ, ಒಂದು ಡೇಟಾ ತಗೋತೀವಿ. ನಿಮ್ಮಲ್ಲಿ ಲೇಬರ್ ಹೇಗಿದೆ, ಸೊ ನಿಮ್ಮಲ್ಲಿ ಯಾವ ಕ್ರಾಪ್ಗಳಿಗೆ ಹೆಚ್ಚಿನ ಬೆಲೆ ಇದೆ, ಮತ್ತೆ ಎಷ್ಟು ಜನ ಅಂದರೆ ಬೆಳೆಗಳಿಗೆ ಉತ್ತಮವಾದ ಗುಣಮಟ್ಟದ ಏನು ಹಣವನ್ನು ಕೊಟ್ಟು ಖರೀದಿ ಮಾಡ್ತಿದ್ದಾರೆ, ನಿಮ್ಮ ಯಾವ ಕ್ಷೇತ್ರಕ್ಕೆ ನಿಮಗೆ ಏನೋ ಲಭ್ಯ ಇದೆ ಅನ್ನೋದನ್ನೆಲ್ಲೂ ಈ ಡೇಟಾ ಆಧಾರಿತ ಕೃಷಿ ತಗೊಳುತ್ತೆ. ಆಮೇಲೆ ಕೃಷಿ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ತುಂಬಾ ಬೆಳೀತಾ ಇದೆ. ಸೊ ಇದರಲ್ಲಿ ಆಗಿರ್ಬೋದು, ಅಥವಾ ಕೃಷಿ ಉತ್ಪನ್ನಗಳ ಗುಣಮಟ್ಟದ ಪರಿಶೀಲನೆ ಅಲ್ವಾ. ನಾವು ನೋಡ್ತೀವಿ ಒಂದು ಹಣ್ಣು ಸೈಜು, ಒಂದು ದಾಳಿಂಬೆ ಇಷ್ಟು ಗಾತ್ರ, ಒಂದೂ ಮಾರ್ಕ್ ಇಲ್ಲ ಅಂದ್ರೆ ಗ್ರೇಡ್ ಎ ಅಂತ ಹೇಳ್ತೀವಿ, ಗ್ರೇಡ್ ಬಿ ಗ್ರೇಡ್ ಅಂತ. ಈಗ ಗ್ರೇಡಿಂಗು ಸಾರ್ಟಿಂಗ್ ಅನ್ನು ಈ ತರ ಹಲವಾರು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಅದು ತನ್ನದೇ ಆದ ಒಂದು ಮಹತ್ವವನ್ನ ಪಡ್ಕೊಂಡಿದೆ ಸರ್.
5: ಈಗ ಡಾಕ್ಟರ್ ಪ್ರಹ್ಲಾದ್ ಅವರೇ, ಸ್ಟಾರ್ಟ್ಅಪ್ ನಲ್ಲಿ ಅನೇಕ ಯೋಜನೆಗಳ ಬಗ್ಗೆ ನಾವು ಕೇಳಿದ್ದೇವೆ, ಈ ಯೋಜನೆಗಳು ಯಾವ್ಯಾವುದು ಮತ್ತು ಅವುಗಳ ಉದ್ದೇಶ ಇದ್ರ ಬಗ್ಗೆ ಹೇಳಿ.
6: ಈಗ ಹಲವಾರು ಯೋಜನೆಗಳು ಮತ್ತು ಉದ್ದೇಶಗಳಿದೆ. ಮೊದಲನೇದು ಉದ್ಯಮಶೀಲತೆ ಉತ್ತೇಜಿಸೋದು ಅಲ್ವಾ. ಏನು ಒಂದು ಉದ್ಯಮ ನಾವು
5: ಕಂಡು
6: ಸ್ವಂತ ಉದ್ಯಮಗೋಸ್ಕರ ಹೊಸ ಉದ್ಯಮ
5: ಕೆಲಸ ಮಾಡೋದಕ್ಕಿಂತ
6: ಹೊಲ
5: ಇದೆ, ನಮ್ದು ಎಲ್ಲ ಮನೆ ಇದೆ, ನಾವು ಅಲ್ಲೇ ಒಂದೇನೋ ಮಾಡ್ಕೋತೇವೆ.
6: ಮತ್ತೆ ಮೊದಲ ಬಾರಿಗೆ ಉದ್ಯಮ ಆರಂಭ ಮಾಡಕ್ಕೆ ಇದೊಂದು ಒಳ್ಳೆ ಇದು ಅಗ್ರಿ ಸ್ಟಾರ್ಟ್ಅಪ್ ಒಂದು. ಮತ್ತೆ ಹಲವಾರು ಇನ್ಕ್ಯುಬೇಷನ್ ಸೆಂಟರ್ಗಳಿದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಇದೆ. ಇನ್ಕ್ಯುಬೇಷನ್ ಸೆಂಟರ್, ನೀವೇನೋ ರಿಸರ್ಚ್ ಮಾಡ್ಬೇಕಾ, ಸಂಶೋಧನೆ ಮಾಡ್ಬೇಕಾ, ನಮ್ಮಲ್ಲಿ ಲಭ್ಯ ಇದೆ, ಲ್ಯಾಬ್ಗಳು ಲಭ್ಯ ಇದೆ, ನಿಮಗೆ ಕೊಡ್ತೀವಿ, ನೀವೇನೋ ಸಂಶೋಧನೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ಬೋದು. ಒಂದು ಏನು ಉದ್ಯಮಶೀಲತೆ, ನೀನೇ ರಾಜ ಅದರಲ್ಲಿ, ನೀನೇ ಎಲ್ಲರಿಗೂ ಕೆಲಸವನ್ನು ಕೊಡುವಂತವನಾಗ್ಬೋದು ಒಂದು. ಎರಡನೇದು ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ. ನೀನು ಆಟೋಮೆಟಿಕ್ ಆಗಿ ನೀನು ಉದ್ಯೋಗಕ್ಕೆ ಬಂದಾಗ ನಿನ್ನ ಆರ್ಥಿಕತೆ ಹೆಚ್ಚಾಗುತ್ತೆ. ಅಂದರೆ ಸ್ಟಾರ್ಟ್ಅಪ್ಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ನಿನಗೆ ಪರಿಹಾರನೂ ಕೊಡುತ್ತೆ, ಜೊತೆಗೆ ನಿನ್ನ ಆದಾಯ ಆರ್ಥಿಕತೆಯನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ಈಗ ಆವಿಷ್ಕಾರ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ. ಎಷ್ಟೊಂದು ತಂತ್ರಜ್ಞಾನಗಳು ಟೆಕ್ನಾಲಜೀಸ್ ಇದೆ ನಮ್ಮ ಕೃಷಿಯಲ್ಲಿ. ಏನು ಹೇಳ್ತೀವಿ ಅಂದರೆ 100% ಅದರಲ್ಲಿ 2.5% ಅಥವಾ 3% ಮಾತ್ರ ರೈತರು ಇಮಿಡಿಯೇಟ್ ಆಗಿ ಅಡಾಪ್ಟ್ ಮಾಡ್ಕೋತಾರಂತೆ. ಈಗ ನಾವು ಹೊಸ ಟೆಕ್ನಾಲಜಿ ಹೇಳ್ತೀನಪ್ಪ, ಇದು ನನ್ನ ಭತ್ತದೊಂದು ವೆರೈಟಿ ಅಂದ ತಕ್ಷಣ 100 ಅಂದ್ರೆ 3 ಜನ ಅಷ್ಟೇ ತಕ್ಷಣ ಅಡಾಪ್ಟ್ ಮಾಡ್ಕೋತಾರಂತೆ. ಅವರೆಲ್ಲ ಇನ್ನೋವೇಟರ್ಸ್ ಅಂತ ನಾವು ಕರಿತೀವಿ. ಆಮೇಲೆ 13.5% ಅವ್ರು ಅಡಾಪ್ಟ್ ಮಾಡ್ಕೋತಾರಲ್ಲ ಎರಡು ಮೂರು ಜನ, ಅವ್ರು ಮಾಡಿದ ಮೇಲೆ ಮಾಡ್ಕೋತಾರಂತ ಈ 13 ಜನ.
5: ಅಂದ್ರೆ ನೆಕ್ಸ್ಟ್ ಹೌದು
6: ಆಮೇಲೆ ನೆಕ್ಸ್ಟ್ 34% ಜನ ಫಸ್ಟ್ ಇಬ್ಬರು ಮಾಡಿರ್ತಾರಲ್ಲ ಅವ್ರು ರಿಸಲ್ಟ್ ಬರೋತಂಕ ವೇಟ್ ಮಾಡ್ತಾರೆ. ಓ ವೆರೈಟಿ ಹಾಕದ್ನ, ಓ ಈ ತರ ಇಳುವರಿ ಬಂತ, ಅವಾಗ ಇನ್ 34% ಮಾಡ್ತಾರೆ.
5: ಅಂದ್ರೆ ಅವ್ರಿಗೆ ಅರಿವಿಗೆ
6: ಅರಿವಿಗೆ ಬರ್ಬೇಕು ಬಂದ ಅಂತ
5: ತಾನು ಮಾಡ್ಕೊಳಕ್ ಆಗುತ್ತೆ.
6: ನೆಕ್ಸ್ಟ್ 4 ಲೇಟ್ ಮೆಜಾರಿಟಿ ಅಂತೀವಿ, ಅಂದ್ರೆ ಅವರು 34% ಇವ್ರದೆಲ್ಲ ರಿಸಲ್ಟ್ ಬಂದು ಮಾರುಕಟ್ಟೆಗೆ ಬಂದು ತಗೋತಾರಲ್ಲ ಕೊಂಡ್ಕೊಂಡ್ಮೇಲೆ ಗ್ಯಾರಂಟಿ ಅಂದ್ಮೇಲೆ ತಗೋತಾರೆ ಇವರು, ಅವ್ರು 34% ಇದಾರೆ. ಇವರೆಲ್ಲ ಆದ್ಮೇಲೆ 16% ಉಳಿತಾರ, ಅವ್ರನ್ನ ಲೆಗಾರ್ಡ್ಸ್ ಅಂತೀವಿ, ಅಂದ್ರೆ ಟ್ರೆಡಿಷನಲ್ ಅಂತ ಹೇಳ್ತೀವಿ. ಈ ಟೆಕ್ನಾಲಜಿ ಅದೊಂದು ಭತ್ತ ಹೇಳದಲ್ಲ ವೆರೈಟಿ, ಅದ್ ಹೋಗಿ ಇನ್ನೊಂದ್ ಹೊಸದ್ ಬಂದ್ಮೇಲೆ ಆ ಹಳೆದನ್ನ ಅಡಾಪ್ಟ್ ಮಾಡ್ಕೋತಾರೆ
5: 16%
6: ಹೋಗಿರತ್ತೆ, ಅವಾಗ ಅಡಾಪ್ಟ್ ಮಾಡ್ಕೋತಾರೆ ನಮ್ಮ ದೇಶ. ಅಂದ್ರೆ ಇದೊಂದು ಗ್ರಾಫ್ ಅಂತೀವಿ ನಾವು, ಒಂದು ಬೆಲ್ ಶೇಪ್ ಕರ್ವ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿ ರೈತರು ಹೇಗೆ ಒಂದು ವಿಷಯನ, ಒಂದು ಯಾವುದೇ ವಿಷಯ ಆಗ್ಲಿ, ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಗ್ರಾಫ್ ಇದೆ. ಸೊ ಹೀಗೆ ಹೊಸ ಆವಿಷ್ಕಾರಗಳು ಮತ್ತೆ ತಂತ್ರಜ್ಞಾನಗಳ ಅಭಿವೃದ್ಧಿ ನಮ್ಮಲ್ಲಿದೆ. ಮತ್ತೆ ಸರಳ ನೋಂದಣಿ ಮತ್ತೆ ಇವೆಲ್ಲ ಏನಂತಾರೆ ನಿಯಮಗಳಿದೆ, ಏನೋ ತುಂಬಾ ದೊಡ್ಡದು ಕಷ್ಟ, ನಾನು ಹೋಗಿ ಅಲ್ಲೆಲ್ಲೋ ಮಾಡ್ಬೇಕು, ನಂದು ಇದೇನೋ ಕೊಡ್ಬೇಕು ಅನ್ನೋದೇನಿಲ್ಲ. ಸಿಂಪಲ್ ಆಗಿ ಸಣ್ಣದಾಗಿ ಒಂದು ಸಣ್ಣ ಪುಟ್ಟ ಜಾಗದಲ್ಲೂ ನಿಮ್ಮ ಸ್ಟಾರ್ಟ್ಅಪ್ ಅನ್ನು ಮಾಡ್ಕೋಬಹುದು.
5: ಹೆಂಗ್ ನೋಂದಣಿ ಮಾಡ್ಕೋಬಹುದು?
6: ಆನ್ಲೈನ್ ಗಳಲ್ಲೂ ಮಾಡ್ಕೋಬಹುದು. ನಾನು ಹೇಳಿ ಗೂಗಲ್ ಅಲ್ಲಿ ಮಾಡ್ಕೊಂಡು, ನಾನು ಹೇಳಿದಂಗೆ ನಿಮ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಆ ಡಿಪಾರ್ಟ್ಮೆಂಟ್ ಮುಖಾಂತರ ನೀವು ಹೋಗಿ ಮಾಡ್ಕೋಬಹುದು. ನಾನು ಹೇಳಿದಲ್ಲ DPIIT, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನಲ್ ಇಂಡಸ್ಟ್ರಿಯಲ್ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತೀವಿ. ಅವ್ರಿಗೆ ಕೆಲವು ಆದಂತ ನಿಯಮಗಳಿಂದ ಆ ನಿಯಮಗಳನ್ನ ನೀವು ಫಾರ್ಮುಲೇಷನ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಹಣಕಾಸಿನ ಸಹಾಯ, ಹಣ ಬರುತ್ತೆ ಅಲ್ವಾ, ಹೌದಪ್ಪ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ, ಹಣ ಕೊಡೋರು ಯಾರು? ಸೀಡ್ಸ್ ಫಂಡ್ ಅಂತ ಇದೆ, ಫಂಡ್ಸ್ ಟು ಫಂಡ್ಸ್ ಅಂತ ಇದೆ. ಅಂದ್ರೆ ನೀವು ಉದ್ಯಮನ ಹಿಂಗೆ ಮಾಡ್ತಾ ಇದ್ದೀರಿ ಅಂದ್ರೆ ಇಷ್ಟು ಪ್ರಮಾಣದ

0: ಮಾಡ್ತಾರೆ ಅಂದರೆ ಇಷ್ಟು ಪರ್ಸೆಂಟ್ ಆಫು ನಿಮಗೆ ಹಣಕಾಸಿನ ಸಹಾಯ ನಾವು ಮಾಡ್ತೀವಿ ಅನ್ನೋಕ್ಕೆ ಹಲವಾರುಗಳಿದೆ. ಸೀಡ್ ಫಂಡ್ ಅಂತಿದೆ, ಫಂಡ್ಸ್ ಟು ಫಂಡ್ಸ್ ಅಂತ ಇದೆ, ಹಾಗೇನೆ ನಿಮ್ಗೆ ಹೇಳ್ದಂಗೆ ಎಸ್ ಎ ಎಸ್ ಎಸ್ ಅಂತ ಇದೆ, ಫಿನ್ಟೆಕ್ ಅಂತ ಇದೆ, ಹಲವಾರು ರೀತಿ ಇದೆ. ಇವೆಲ್ಲ ಒಂದು ಕಡೆ ಆದರೆ, ಈಗ ನಾವು ಅಂತೀವಿ ಸರ್ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನೇನೋ ಸ್ಟಾರ್ಟಪ್ ಮಾಡ್ತೀನಿ ಅಂತ ದುಡ್ಡಿದೆ, ಹಳ್ಳಿಲಿರೋ ರೈತರು ಮಕ್ಳು ಏನು ಮಾಡೋದು ಅಂತ ಬಂದಾಗ ಹಂಗಲ್ಲ, ಟೈಯರ್ ಒನ್ ಟೈಯರ್ ಟೂ ಟೈಯರ್ ತ್ರೀ ಅಂತ ಅಂತೀವಿ. ಈಗ ಬೆಂಗಳೂರು ಟೈಯರ್ ಒನ್ನಿಗೆ ಬರುತ್ತೆ ಅಂದರೆ ಹೈ ಅಂದರೆ ಎಲ್ಲ ಥರ ಜನನೂ ಇದ್ದಾರೆ. ಟೈಯರ್ ಟೂ ಟೈಯರ್ ತ್ರೀ ಅಂದರೆ ಹಳ್ಳಿಯಲ್ಲಿರೋವಂಥ ಮಕ್ಕಳು, ಅಂದರೆ ಅವ್ರು ಏನು ಅಲ್ಲಿ ಸುತ್ತಮುತ್ತ ಬೆಳೆಗಳೇನಿದೆ ಅವ್ರಿಗೆ ಅಲ್ಲಿ ಏನು ನಾನು ಪ್ರೊಸೆಸಿಂಗ್ ಮಾಡ್ಬೋದು, ನಾನೇನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅನ್ನೋದು, ಹೀಗೆ ಹಲವಾರು ರೀತಿ ಇದರ ಉದ್ದೇಶಗಳಿದೆ ಸರ್.
1: ಹಾಗಾಗಿ ಇದು ಸಾಕಷ್ಟು ಉಪಯೋಗ ಮಾಡ್ಕೋಬಹುದು. ನೀವು ಆನ್ಲೈನ್ನಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ, ಆ ಹೇಳಿದ ಒಂದು ವೆಬ್ಸೈಟ್ಗೆ ಹೋಗಿ, ಮತ್ತೆ ನಿಮ್ಗೆ ಅಲ್ಲಿ ನಿಮಗೆ ಹಣಕಾಸಿನ ಅನುಕೂಲದ ಬಗ್ಗೆನೂ ಕೂಡ ಅಲ್ಲಿ ಮಾಹಿತಿ ಇರುತ್ತೆ. ಈಗ ಡಾಕ್ಟರ್ ಪ್ರಹ್ಲಾದ್ ಅವರೇ, ಸ್ಟಾರ್ಟಪ್ಗಳಿಗೆ ನೀಡುವ ಸಹಾಯ ಸೌಲಭ್ಯ ಬಗ್ಗೆನೂ ಸ್ವಲ್ಪ ಹೇಳಿಬಿಡಿ. ಈಗಾಗಲೇ ಹೇಳಿದ್ರಿ ಸೀಡ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಮತ್ತೆ ಇನ್ನೊಂದು ಕೆಲವೊಂದು ಹಣಕಾಸು ಸಂಸ್ಥೆ ಬಗ್ಗೆ ಹೇಳಿದ್ರಿ.
0: ಹೇಳ್ದಂಗೆ ಹಲವಾರು ರೀತಿಗಳಿದೆ, ಈ ಡೀಪ್ ಟೆಕ್ ಅಂತ ಇದೆ, ಆಯ್ತಾ, ಸ್ಪೇಸ್ ಟೆಕ್ ಅಂತ ಇದೆ, ಸೆಮಿ ಕಂಡಕ್ಟರ್ ಅಂತ ಇದೆ, ಅಗ್ರಿ ಟೆಕ್ ಅಂತಲೂ ಒಂದಿದೆ, ಕ್ಲೈಮೇಟ್ ಟೆಕ್ ಅಂತ ಇದೆ, ಹಲವಾರು ರೀತಿ ಸ್ಟಾರ್ಟಪ್ಗಳಿದೆ. ಅಂದರೆ ಒಂದೇ ವಿಷಯಕ್ಕೆ ಅವರು ಸೀಮಿತವಾಗಿರ್ತಾರೆ, ಯಾಕೆಂದರೆ ಹಲವಾರು ವಿಷಯಗಳನ್ನ ತಗೊಂಡು ನೀವು ಸಂಶೋಧನೆ ಮಾಡೋಕ್ಕಲ್ಲ. ನಿಖರವಾದ ಏನಿದೆ ಈಗ ಪ್ರೆಸೆಂಟ್ ಏನಿದೆ ಅದನ್ನು ತಗೊಂಡು ನಾನು ಅದಕ್ಕೆ ಪರಿಹಾರಗಳನ್ನ ಕೊಡ್ತೀನಿ. AI ಟೆಕ್ನಾಲಜಿಗಳಿದೆ, ಅಗ್ರಿ ಟೆಕ್ ಇದೆ, ಮತ್ತು ಕ್ಲೈಮೇಟ್ ಟೆಕ್ ಇದೆ. ಸೊ ಈ ಥರ ಹಲವಾರು ಟೆಕ್ನಾಲಜಿಗೆ ಬೆಂಗಳೂರು ನಂಬರ್ ಒನ್ ಸ್ಥಾನ ಇದೆ. ನಾನು ನಿಮ್ಗೆ ಹೇಳ್ದಂಗೆ 7,000 ಸ್ಟಾರ್ಟಪ್ಗಳಿದೆ, ಅದ್ರಲ್ಲಿ ನಮ್ಮ ಬೆಂಗಳೂರು ನಂಬರ್ ಒನ್ ಇದೆ. ಸೊ ಈ ಥರ ಹಲವಾರು ವಿಷಯಗಳ ಬಗ್ಗೆ ಈ ನಮ್ಮ ಅಗ್ರಿ ಸ್ಟಾರ್ಟಪ್ಪು ಮಾಹಿತಿಯನ್ನು ಕೊಡುತ್ತೆ ಸರ್.
1: ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಅನೇಕರು ಈ ಒಂದು ಅಗ್ರಿ ಸ್ಟಾರ್ಟಪ್ ಮಾಡಿ ಸಕ್ಸಸ್ ಕಂಡವರು ಕೂಡ ಇರ್ಬೋದಲ್ಲ, ಕೆಲವು ಸಕ್ಸಸ್ ಸ್ಟೋರಿ ಬಗ್ಗೆನೂ ಹೇಳ್ಬಿಡಿ. ಯಾರ್ಯಾರು ಈಗಾಗಲೇ ಯಾವ್ಯಾವ ಥರದಲ್ಲಿ ಮಾಡ್ಕೋತಾ ಇದ್ದಾರೆ, ತಾವು ಹೇಳ್ದಂಗೆ ಹೀಗೆ ಒಂದು ಭತ್ತ ಹೊಸದಾಗಿ ಏನು ಆವಿಷ್ಕಾರ ಮಾಡಿ ತಂದರೆ ಅದನ್ನು ಕೇವಲ 2 ರೈತರು ಮೊದಲಿಗೆ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ತಾವು ಹೇಳಿದ್ರಲ್ಲ, ಅದೇ ಥರ ಈಗ ಕೆಲವೊಬ್ಬರು ಯಶಸ್ಸನ್ನು ಕೂಡ ಕಂಡಿರ್ಬೋದು. ಒಂದೆರಡು ಎಕ್ಸಾಂಪಲನ್ನು ಸಾಧ್ಯವಾದರೆ ಹೇಳಿ.
0: ನಾನು ನಿಂಜಾ ಕಟ್ ಅಂತ ಹೇಳಿದೆ, ಅವರು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದವರು ನಮ್ಮ ಬೆಂಗಳೂರಲ್ಲಿ.
1: ಈಗ
0: ಏನಿಲ್ಲ, ಸಣ್ಣ ವಸ್ತುಗಳನ್ನ, ಯಾವುದಂದ್ರೆ ಯಾವುದೇ ವಸ್ತುಗಳಾಗಿ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ತಗೊಳ್ಳುವಂಥ ಜನ. ಈಗ ನಾವು ಈಗ ಕೂತ್ಕೊಂಡು ಮನೆಯಿಂದಲೇ ನಾವು ಏನು ಬೇಕೋ ಆನ್ಲೈನ್ ಮುಖಾಂತರ ನಾವು ಮನೆಗೆ ತರಿಸ್ಕೋತೀವಿ, ಹಾಗೇನೆ ನಮ್ಮ ಯಾವುದೇ ಕೃಷಿ ವಸ್ತುಗಳಾಗಲಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ರಂತೆ. ಹೇಗೆ ಯಾವ ವಸ್ತುಗಳನ್ನ ನಾನು ಕೊಡ್ಬೋದು ಇವತ್ತು, ಯಾವ ಜನರಿಗೆ ಯಾವ ಥರ ಬೇಕಿದೆ, ಈಗ ಫರ್ಟಿಲೈಸರ್ಸ್ಗಳು, ಗೊಬ್ಬರಗಳು, ಇನ್ಸೆಕ್ಟಿಸೈಡ್ಸ್ ಯಾವ್ದು ಕೊಡ್ಬೇಕು ನಾನು ಇವಾಗ ಅನ್ನೋದು ಎಲ್ಲಾನು ಈ ನಿಂಜಾ ಕಟ್ಟೋ ಶುರು ಮಾಡ್ಬೇಕು. 2015 ಶುರು ಮಾಡಿದವರು ಅಂದ್ರೆ ಫಾರ್ಮ್ ಟು ಮಾರ್ಕೆಟ್, ಅಂದ್ರೆ ರೈತನ ಹೊಲದಿಂದ ಮಾರುಕಟ್ಟೆಗೆ ತಲುಪಿಸುವಂತದ್ದು. ಆಯ್ತಾ, ಕೆಲವ್ರಿಗೆ ಏನಿರುತ್ತೆ, ರೈತರು ಬೆಳೆದು ಬಿಡ್ತಾರೆ, ಯಾರಿಗೋ ಬಂಗೆ ಕೊಟ್ಬಿಡ್ತಾರೆ, ನೀನು ಮಾರಪ್ಪ ನೀನು ಮಾರಾಟ ಮಾಡಿ ಇಷ್ಟು ದುಡ್ಡಿಗೆ ಅಂತ ಕೊಟ್ಬಿಡ್ತಾರೆ. ಸೊ ಅದನ್ನು ನೀನು ನಿಂಜಾ ಕಟ್ತು ತಗೊಳತ್ತೆ. ಆಮೇಲೆ ಭಾರತೀಯ ಅಗ್ರಿ ಅಂತ ಅವರು ಬೆಂಗಳೂರವರೇ, ಅಂದ್ರೆ ಅವರು ಡೇಟಾ ಡ್ರಿವನ್, ನಿಮಗೆ ಡೇಟಾನ ಕೊಡ್ತಾರೆ, ನೀವು ಏನು ಬೆಳೆನ ಬೆಳಿಬೋದು ನಿಮ್ಗೆ ಹೇಳ್ದಂಗೆ, ಅಗ್ರಿ ಡ್ರಿವನ್ ಯಾವುದು, ಯಾವ ಪರಿಸರಕ್ಕೆ ಯಾವ ಇದನ್ನ ಬೆಳಿಬೋದು ನೀವು ಅನ್ನೋದಕ್ಕೆ ಭಾರತ್ ಅಗ್ರಿ ಅಂತ. ಅವರು ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್ ಕೃಷಿ ಬಗ್ಗೆ ಕೊಡ್ತಾರೆ, ನಿಮಗೆ ಡೇಟಾ ಕೊಡ್ತಾರೆ, ಮತ್ತು ಮೊಬೈಲ್ ಟೆಕ್ನಾಲಜೀಸ್ ಕೂಡ ನಿಮ್ಮ ಮೊಬೈಲಲ್ಲೇ ನೀವು ನೋಡ್ಬೋದು. ಆಯ್ತಾ, ಹೆಂಗೆ ಹೇಗೆ ನಾವು ಎಲ್ಲೋ ಕೂತಿರ್ತೀವಿ, ಓಕೆ ನನ್ನ ತೋಟದಲ್ಲಿ ಎಷ್ಟು ಪ್ರಮಾಣ ನೀರು ಬಿಡಬೇಕು ನಾನು, ಆಯ್ತಾ, ಇಲ್ಲಿ ಕೂತ್ಕೊಂಡು ನಾನು ಕೊಟ್ಟರೆ ಅಷ್ಟೇ ಪ್ರಮಾಣ ನೀರು ಹೋಗುತ್ತೆ, ಮೊಬೈಲಲ್ಲೇ ಮಾಡ್ಬೋದು. ಎಲ್ಲ ಸೆನ್ಸರ್ ಬೇಸ್ಡ್ ಟೆಕ್ನಾಲಜೀಸ್ನ ಈ ಭಾರತ್ ಅಗ್ರಿ ಕೊಡುತ್ತೆ. ಮತ್ತೆ ಯುಟಿಕ್ಸ್ ಟೆಕ್ನಾಲಜಿ ಅಂತ ಇದೆ, ಗ್ರಾಮ್
1: ಫಾರ್ಮಿಂಗ್,
0: ಎಲ್ಲ ಮೆಕನೈಸ್ ಫಾರ್ಮಿಂಗ್, ಹಲವಾರು ರೀತಿ ಇದೆ. ಗ್ರಾಮ್ ಅಗ್ರೋ ಟೆಕ್ ಅಂತಿದೆ, ಫಾರ್ಮ್ ದೇವ ಅಗ್ರಿ ಟೆಕ್ ಅಂತಿದೆ, ಯಾದಗಿರಿ ಅಲ್ಲೂ ಅಷ್ಟೆ, AI ಬೇಸ್ಡ್, ಆಯ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೆಕ್ನಾಲಜಿ, ಹೀಗೆ ಹಲವಾರು. ಮತ್ತೆ ದೀಕ್ಷಾ ಫುಡ್ ಪ್ರಾಡಕ್ಟ್ಸ್, ಏನು ಈ ದೀಕ್ಷಾ ಫುಡ್ ಪ್ರಾಡಕ್ಟ್ಸ್, ಈ ಸಿರ್ಸಿ ಅವರು ಇವರು ಏನು ಅಂದ್ರೆ ಜಾಕ್ ಫ್ರೂಟ್ ಅಲ್ಲಿ ವ್ಯಾಲ್ಯೂ ಅಡಿಷನ್ಸ್ ಗಳನ್ನ ಮಾಡ್ತಾರೆ. ಹತ್ತತ್ರ 400 ರೈತರಿಗೆ ಇವರು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ರೈತರು ಮಕ್ಳಿಗೆ ಇವರೇ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಅಂದ್ರೆ ಪ್ರಾಡಕ್ಟ್ಸ್, ಜಾಕ್ ಫ್ರೂಟ್ ಅಲ್ಲಿ ಏನಂತಾರೆ ಪಾಪಡ್ ಹಪ್ಪಳ ಮಾಡುವಂಥದ್ದು, ಪೌಡರ್ ಮಾಡುವಂಥದ್ದು, ಈ ತರದ ಬಗ್ಗೆ ಅಂದ್ರೆ ಯೂತ್ ಅಂದ್ರೆ ಅಂತಲ್ಲ, ಸ್ತ್ರೀಯರಿಗೂ ಸಹ ಈಗ ಮನೇಲಿ ಇರ್ತಾರೆ, ಅವ್ರಿಗೂ ಕೂಡ ಒಂದು ಉದ್ಯೋಗವನ್ನ ಅವಕಾಶ ಮಾಡ್ಕೊಡುತ್ತೆ.
1: ಅಂದ್ರೆ ಇದು ಜಾಕ್ ಫ್ರೂಟ್ ಹೇಳಿದ ತಕ್ಷಣ, ಇದು ಜಾಕ್ ಫ್ರೂಟ್ ಅಲ್ಲಿ ಹಲವಾರು ಜಾತಿಯ ಪ್ರಭೇದಗಳಿವೆ.
0: ಹೌದು,
1: ಹಲವಾರು ಜಾತಿಯ ಪ್ರಭೇದಗಳು ಬೇರೆ ಬೇರೆ ರೀತಿಯ ರುಚಿಕರವಾದ ವಸ್ತುನೇ ಕೊಡ್ತಾವು. ಈ ಹಲಸಿನ ಸೊಳೆ ಅಂದ ತಕ್ಷಣ ಅದು ಒಂದು ಸಿಹಿ ಇರ್ಬೋದು, ಇನ್ನೊಂದು ಸಪ್ಪೆ ಇರ್ಬೋದು. ಅದು ಸಪ್ಪೆ ಇರೋದನ್ನ ಈಗ
0: ಮಾಡ್ಬೋದು.
1: ಈಗ ಉದಾಹರಣೆಗಾಗಿ ಹೀಗೆ ನಾವು ಕಾಲಿಫ್ಲವರ್ ಅನ್ನ ನಾವು ಇದುವರೆಗೆ ನಾವು ಗೋಬಿ ಮಂಚೂರಿ ಮಾಡ್ತಾ ಇದ್ವಿ. ಗೋಬಿ ಮಂಚೂರಿ ತುಂಬಾ ಎಲ್ಲ ಇಷ್ಟಪಡ್ತಾರೆ. ಆದ್ರೆ ಕ್ರಮೇಣ ಇದೇನಾಗಿದೆ ಅಂದ್ರೆ ಈಗ ಕಾಲಿಫ್ಲವರ್ ಉಪಯೋಗ ನಾವು ಅದರದ್ದು ಜಾಸ್ತಿ ಕೀಟಗಳು ಅದಕ್ಕೆ ಆಕ್ರಮಿಸ್ತಾವ ಅಂತ ಕಡಿಮೆ ಮಾಡಿದ್ವಿ. ಆದ್ರೆ ಇವತ್ತು ಹಲಸಿನ ಸೊಳೆಯಲ್ಲೂ ಕೂಡ ದಪ್ಪ ದಪ್ಪ ಸೊಳೆಗಳು ಬಂದಿದ್ದಾವೆ. ಹಾಗಾಗಿ ಅಲ್ಲಿ ಕೂಡ ಈಗ ಗೋಬಿ ಮಂಚೂರಿಗೆ ನಮ್ಮ ಹಲಸಿನ ಸೊಳೆನ ಇವತ್ತು ಉಪಯೋಗ ಮಾಡೋದು ಕಂಡಿಡಿದೇವೆ ನಾವು. ಹಂಗಾಗಿ ಅದು ಇನ್ನೂ ರುಚಿಕರ ಮತ್ತೆ ಆರೋಗ್ಯದಾಯಕ.
0: ಹೌದು, ಮತ್ತೆ ಈಗ ಬೆಂಗಳೂರಿನ ಮಕ್ಕಳುಗಳಿಗೆ ಹಲಸಿನ ಸೊಳೆಯಲ್ಲಿ ಒಂದು ಕಾಯಲ್ಲಿ ಸಾಂಬಾರ್ ಮಾಡ್ತಾರೆ ನಮ್ ಕಡೆ ಎಲ್ಲ. ಈಗ ಅದು ಮಕ್ಳಿಗೆ ಗೊತ್ತಿಲ್ಲ, ಅದ್ರಲ್ಲಿ ಸಾಂಬಾರು ಕೂಡ ಮಾಡಬಹುದು
1: ಹಲಸಿನ
0: ಕಾಯಿಂದ. ಗೊತ್ತಿಲ್ಲ ಎಷ್ಟು ಕೆಲವು ಮಕ್ಳುಗಳು ಗೊತ್ತಿರತ್ತೆ, ಅದನ್ನ ಹಳ್ಳಿಲಿ ಬೆಳೆದಿರುವಂತ ಮಕ್ಳಿಗೆ.
1: ಈಗ ಕಾಯಿಂದ ಪಲ್ಯ ಮಾಡಬಹುದು,
0: ಪಲ್ಯ ಮಾಡಬಹುದು, ಚಿಪ್ಸ್ ಮಾಡಬಹುದು, ಹಲವಾರು ರೀತಿಗಳಿದೆ. ಪಾಪಡ್ ಇದೆ, ಹಪ್ಪಳಗಳಿದೆ, ಈ ತರ ಹಲವಾರು ರೀತಿಗಳನ್ನ ಮಾಡಬಹುದು. ಸೊ ಈ ತರ ಮತ್ತೆ ವ್ಯಾಲ್ಯೂ ಹನಿ ಹನಿ ಅಂತಾನು ಅಷ್ಟೇ, ಹನಿಯಿಂದ ಜೇನುತುಪ್ಪ. ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ಅಂದ್ರೆ ಕೃಷಿ ಅಂದ್ರೆ ಬರೀ ಕೃಷಿ ಒಂದೇ ಇಲ್ಲ, ಕೃಷಿ ಸಂಬಂಧಿತ ಸಿರಿಕಲ್ಚರ್ ಆಗಿರ್ಬೋದು, ಎಪಿಕಲ್ಚರ್ ಆಗಿರ್ಬೋದು, ಏನ್ ಹೇಳ ರೇಷ್ಮೆ ಕೃಷಿ, ಇವೆಲ್ಲದರ ಬಗ್ಗೆ ಮಾಹಿತಿನ ಕೊಡುತ್ತೆ. ಸೊ ವಿಲೇಜ್ ಹನಿ ಅನ್ನೋದೊಂದು ವೇಸ್ಟ್ ಟು ಹೆಲ್ತ್ ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಏನೇ ವೇಸ್ಟ್ ಇದು ಕೃಷಿಲಿ ಅದನ್ನ ತಗೊಂಡು ಇವರು ಅದನ್ನ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಒಂದು ಸ್ವರೂಪವನ್ನ ಕೊಡ್ತಾರೆ. ನಿಮ್ಗೆ ಹೇಳ್ತಿದ್ದೆ ನಾನು, ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸ್ಟಾರ್ಟ್ಅಪ್ಗಳು ಅಂದ್ರೆ ಡೀಪ್ ಟೆಕ್ ಆಗಿರ್ಬೋದು, ಅಗ್ರಿಟೆಕ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಟೆಕ್ ಆಗಿರ್ಬೋದು, ಇವೆಲ್ಲ ಕೃಷಿ ಕ್ಷೇತ್ರ ಹಲವಾರು ರೀತಿ ಬೆಳವಣಿಗೆಗಳನ್ನ ನಾವು ನೋಡ್ಬೋದು. ಈಗ ನೀವು ರೀಸೆಂಟ್ ಆಗಿ ನೋಡಿದ್ರೆ ನಮ್ಮಲ್ಲಿ, ನಾನು ಹೇಳಿದೆ ಕರ್ನಾಟಕ ತುಂಬಾ ನಂಬರ್ ಒನ್ ನಲ್ಲಿದೆ ನಾವು. ಅಂದ್ರೆ ಹೇಗೆ ಶಿಫ್ಟ್ ಆಗ್ತದೀವಿ ಅಂದ್ರೆ ನಾವು ಎಲ್ಲರೂ ಮುಂಚೆ ಯಾರು ಎಲ್ಲ ಬರೀ ಬೇರೆ ಪದಾರ್ಥಗಳನ್ನ ತಿನ್ಕೊಂಡು ಬರ್ತಾ ಇದೀವಿ, ಇವಾಗ ಬರ್ತಾ ಬರ್ತಾ ಬರೀ ಹೊರ ದೇಶದ ಪ್ರಾಡಕ್ಟ್ಸ್ಗಳನ್ನ ನಾವು ತಗೊಂಡು ಹೋಗ್ತಾ ಇದೀವಿ, ತಿನ್ಬೇಕು ಅಂತ ಆಸೆ ಪಡ್ತೀರಿ. ಬಟ್ ವಾಪಸ್ ಹಂಗೆ ಚಕ್ರ ಸುತ್ತ ಮತ್ತೆ ಎಲ್ಲರೂ ಅದೇ ಅದೇ ಸಾಮೆ ಅದೇ ನವಣೆ ಅಂದ್ರೆ ಅದೇ ರೀತಿ ಜನ ವಾಪಸ್ಸು ಆ ಹಿಂದೆಗೆ ಬರ್ತಾರೆ. ಈಗ ಸಾಮೆ ನವಣೆ ಸಜ್ಜೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲಿಲ್ಲ, ಬಟ್ ಅದನ್ನೆಲ್ಲ ಮಾಹಿತಿಗಳನ್ನ ಈಗ ವಾಪಸ್ ಮತ್ತೆ ಈ ಸೆಕೆಂಡರಿ ಅಗ್ರಿಕಲ್ಚರ್ ಇಂದ ಈ ತರ ಮಾಹಿತಿಗಳನ್ನ ನಾವು ಕೊಡ್ತಾ ಇದೀವಿ.
1: ಒಟ್ಟಾರೆ ಹೇಳ್ಬೇಕಂದ್ರೆ ಡಾಕ್ಟರ್ ಪ್ರಹ್ಲಾದ್ ಅವರೇ, ನಮ್ಮ ಕೃಷಿ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು. ಸಾಕಷ್ಟು ರೈತ ಮಕ್ಕಳು ಇವತ್ತೆ ವಿಮುಖರಾಗ್ತಾ ಇದ್ದಾರೆ, ಒಂದು ಅಗ್ರಿ ಕ್ಷೇತ್ರ ಬೇಡ, ನಮ್ಗೆ ಲೇಬರ್ ಕೊರತೆ ಇದೆ, ನಮ್ಗೆ ಮತ್ತೆ ನೀರಿನ ಕೊರತೆ ಇದೆ, ಈ ತರ ಎಲ್ಲ ಸಮಸ್ಯೆ ಅವರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಅವರು ಈ ಕ್ಷೇತ್ರವನ್ನ ಬಿಡೋದೇ ಸಾಕಪ್ಪ, ಆ ಥರ ಒಂದು ಹತಾಶ ಭಾವನೆ ಕೂಡ ಇದೆ. ಹಾಗಾಗಿ ಈ ಒಂದು ಅಗ್ರಿ ಸ್ಟಾರ್ಟ್ಅಪ್ ಕ್ಷೇತ್ರ ಅವರ ಕೈ ಹಿಡಿಯೋ ಸಾಧ್ಯತೆ ಜಾಸ್ತಿ ಇದೆ.
0: ಖಂಡಿತ,
1: ಹೌದಲ್ಲ
0: ಖಂಡಿತ.
1: ಈಗ ಏನು ಉದ್ಯೋಗ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಉದ್ಯೋಗ ನಿಮ್ಮ ಹತ್ರ ಆಗ್ತದೆ ಅನ್ನೋ ಒಂದು ಭರವಸೆ ಇಟ್ಕೋಬೇಕು. ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಕೂಡ ಸಿಗುತ್ತೆ.
0: ಹೌದು, ಏನಂದ್ರೆ ಈ ಸ್ಟಾರ್ಟ್ಅಪ್ ಅಂದ್ರೆ ಉದ್ಯಮ ಸೃಷ್ಟಿ ಮಾಡೋದು ಒಂದು, ಹೊಸ ಆವಿಷ್ಕಾರಗಳನ್ನ ತಗೊಂಡ್ಬರೋದು, ಆರ್ಥಿಕ ಬೆಳವಣಿಗೆ ಕೊಡೋದು, ಮತ್ತೆ ನಿಮ್ಮ ಬುದ್ಧಿಶಕ್ತಿಗೆ ಯೋಚನೆ ಕೊಡೋದು. ಹೌದು, ನಾನು ಹೀಗೆ ಮಾಡಿದ್ರೆ ಹೇಗೆ, ರೈತನ ಹತ್ರ ಕೂಡ್ಕೋಬೇಕು. ನೀವು ಸುಮ್ಮನೆ ಸ್ಟಾರ್ಟ್ಅಪ್ ಶುರು ಮಾಡ್ಬಿಡೋಕ್ಕಾಗಲ್ಲ, ರೈತನ ಕರ್ಬಿಟ್ಟು ಏನಪ್ಪ ನಿನ್ನ ಸಮಸ್ಯೆ, ಓಕೆ ಇವ್ನು ಈ ತರ ಸಮಸ್ಯೆ ಇದೆ, ಇನ್ನೊಬ್ಬ ರೈತನ ಕೇಳು, ಹೌದು ಅವನಿಗೂ ಅದೇ ತರ ಸಮಸ್ಯೆ ಇದೆ, ಯಾವ ತರ ಪರಿಹಾರವನ್ನ ನಾನು ಕೊಡ್ಬೋದು. ಹಲವಾರು ರೀತಿ ಪ್ರಮಾಣ ದೊಡ್ಡ ರೀತಿಲಿ ನಂತರ ಪರಿಣಾಮ ಆಗುವಂತ ಔಷಧಿಗಳು ಅಥವಾ ಮತ್ತೊಂದು ಸಲಹೆಗಳನ್ನು ಕೊಡ್ಬೋದು. ಸಣ್ಣ ಪ್ರಮಾಣದಲ್ಲೂ ಇರುತ್ತೆ ಕೆಲವುದು, ಆ ಸಣ್ಣ ಪ್ರಮಾಣಗಳು ರೈತರಿಗೆ ಗೊತ್ತಿರಲ್ಲ, ಅದನ್ನು ಕೂಡ ಈ ಅಗ್ರಿಟೆಕ್ ಅಥವಾ ಅಗ್ರಿ ಸ್ಟಾರ್ಟ್ಅಪ್ಗಳಿಂದ ಮಾಹಿತಿ ಕೊಡ್ಬೋದು ಸರ್.
1: ಹಂಗಾಗಿ ಅಗ್ರಿ ಸ್ಟಾರ್ಟ್ಅಪ್ ಇವತ್ತೇ ಕೈಗೆತ್ಕೊಳ್ಬಹುದು, ಸರ್ಕಾರ ಕೂಡ ಅಗ್ರಿ ಸ್ಟಾರ್ಟ್ಅಪ್ ಮಾಡಿ ಅಂತ ಪ್ರೋತ್ಸಾಹನ ಕೊಡ್ತಾ ಇದೆ. ಪ್ರಧಾನ ಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಸ್ಟಾರ್ಟ್ಅಪ್ ಇಂಡಿಯಾ ಕಡೆ. ಅದಕ್ಕಾಗಿ ಸಾಕಷ್ಟು ಅನುಕೂಲವಾದ ಮಾಹಿತಿ ಕೂಡ ಈಗ ಸರ್ಕಾರ ಕೊಡ್ತಾ ಇದೆ. ತಾವು ಕೂಡ ಈ ಒಂದು ಸ್ಟಾರ್ಟ್ಅಪ್ ಮಾಡಬೇಕಂದ್ರೆ ಈಗ ತಾವು ಸಿದ್ಧರಾಗಬಹುದು. ಗೂಗಲ್ಗೆ ಹೋಗಿ ಈಗ ಆ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟರೆ ನಿಮ್ಮದೇ ಆದ ಒಂದು ಮಾಹಿತಿಯಲ್ಲಿ ನೀವು ಕೂಡ ಅಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲ, ಈಗಾಗಲೇ ಸ್ಟಾರ್ಟ್ಅಪ್ ಅಲ್ಲಿ ಇದ್ದಾವೆ, ಅವುಗಳನ್ನು ಕೂಡ ತಾವು ಓದಿ ಅದನ್ನ ಮಾಹಿತಿಯನ್ನ ತಿಳ್ಕೊಬಹುದು. ಹೌದಲ್ಲ ಡಾಕ್ಟರ್ ಪ್ರಹ್ಲಾದ್ ಅವರೇ?
0: ಹೌದು ಖಂಡಿತ ಸರ್, ಯಾಕೆಂದ್ರೆ ಪ್ರಮುಖ ಅಂಶನ ಗಮನ ಇಟ್ಕೋಬೇಕು. ನಾನು ಏನ್ರ ಬಗ್ಗೆ ಮಾಡ್ತಾ ಇದ್ದೀನಿ, ಸೊ ಯಾವ ನಾನು ಪ್ರಾಡಕ್ಟ್ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ಯಾವ ಪ್ರಾಡಕ್ಟ್ಸ್ ಇದೆ, ಸೊ ನಾನು ಯಾವ ತರ ಆನ್ಲೈನಿಗೆ ಹೋಗ್ತೀನ, ಆನ್ಲೈನ್ ಮಾರ್ಕೆಟಿಂಗ್ ಹೋಗ್ತೀನಿ, ನಾನು ಯಾವ ರೀತಿ ನನ್ನ ಪ್ರಾಡಕ್ಟ್ಸ್ಗಳಿಗೆ ನಾನು ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಡ್ಬೋದು ಒಂದು, ಮತ್ತು ಯಾವ ಥರ ಪರಿಹಾರವನ್ನು ನನ್ನ ರೈತರಿಗೆ ಕೊಡ್ಬೋದು. ಅಂದರೆ ಎಷ್ಟೊಂದು ಜನ ಬಿ ಎಸ್ ಸಿ ಅಗ್ರಿಗಳು ಓದಿ ಎಮ್ ಎಸ್ ಸಿ ಓದಿರ್ತಾರೆ, ಅಂದರೆ ಅವರಿಗೆ ಹಲವಾರು ರೀತಿ ಏನಂತಾರೆ ವಿದ್ಯಾಭ್ಯಾಸ ಎಲ್ಲ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಮಾಹಿತಿ, ಅದನ್ನು ರೈತರಿಗೆ ಕೊಡುವಂಥದ್ದು ಈ ಅಗ್ರಿ ಸ್ಟಾರ್ಟ್ಅಪ್. ಅವರೇ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರು ಮತ್ತು ಹಲವಾರು ಜನಕ್ಕೆ ಉದ್ಯಮವನ್ನು ಕೊಡ್ಬೋದು.
1: ತುಂಬ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿ ಇವತ್ತು ನಮ್ಮ ರೈತರಿಗೆ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ವಿಪುಲವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ, ರೈತ ಮಕ್ಕಳಿರ್ತಾರೆ, ಡಾಕ್ಟರ್ ಪ್ರಹ್ಲಾದ್ ಅವರ ಜೊತೆಗೆ ಇನ್ನೂ ಹೆಚ್ಚು ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿ ಪಡ್ಕೋಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 8095558663 8095558663.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ആകാശവാണി.
1: ആകാശവാണി റായ്ചൂർ FM കേന്ദ്ര സമയ 7:20.

0: ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಿಳ್ಳೆಖ್ಯಾತ್ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳೋಣ.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ ಶಿರಳೆಖ್ಯಾತ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:34 ಆಗುತ್ತಲಿದೆ. ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026ರ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ. ಶೈಕ್ಷಣಿಕ ಶ್ರೇಷ್ಠತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಷ್ಟದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ಜ್ಞಾನ ಶಕ್ತಿಯಾಗುವುದರ ಜೊತೆಗೆ ಭಾರತವನ್ನು ವಿಶ್ವದ ಕೌಶಲ್ಯ ರಾಜಧಾನಿಯಾಗಿ ಸ್ಥಾಪಿಸುವುದು ದೇಶದ ಆದ್ಯತೆಯಾಗಿದೆ. ವ್ಯಕ್ತಿಗಳು ಸ್ವತಂತ್ರವಾಗಿ ಯೋಚಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ರಾಷ್ಟದ ಪ್ರಗತಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಶಿಕ್ಷಣ ಅಧಿಕಾರ ನೀಡುತ್ತದೆ. ಸಮರ್ಪಿತ ಶಿಕ್ಷಕರು ಮುಂಚೂಣಿಯಲ್ಲಿರುವ ರಾಷ್ಟ್ರ ನಿರ್ಮಾಣಕಾರರು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಂದ 48 ಆಯ್ದ ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ರಾಷ್ಟಪತಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದ ಜಯಂತ್ ಸಿಂಗ್ ಮತ್ತು ಡಾ ಸುಕಾಂತ್ ಮಜುಂದಾರ್ ಉಪಸ್ಥಿತರಿದ್ದರು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದರು. ನಳಂದ ವಿಶ್ವವಿದ್ಯಾಲಯವು ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿತ್ತು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಯಾವುದೇ ತಾರತಮ್ಯ ಅಥವಾ ಅಡೆತಡೆಗಳಿಲ್ಲದೆ ಪ್ರವೇಶ ದೊರೆಯುತ್ತಿತ್ತು ಎಂಬುದನ್ನು ಸ್ಮರಿಸಿದ ಅವರು, ಬ್ರಿಕ್ಸ್ ಅನ್ನು ಜೀವಂತ ನಳಂದ ವಿಶ್ವವಿದ್ಯಾಲಯ ಎಂದು ಕರೆಯಬೇಕು ಎಂದು ಹೇಳಿದರು. ದೇಶಗಳ ನಡುವಿನ ವ್ಯಾಪಾರ ಬೆಳೆದಂತೆ ವ್ಯವಹಾರಗಳಿಗೆ ವಿವಿಧ ಕಾನೂನು ಮತ್ತು ವಾಣಿಜ್ಯ ಸಂಸ್ಕೃತಿಗಳಲ್ಲಿ ಪರಿಣಾಮಕಾರಿ, ವಿಶ್ವಾಸಾರ್ಹ ಮತ್ತು ಕಾರ್ಯಸಾಧ್ಯವಾದ ವಿವಾದ ಪರಿಹಾರ ಕಾರ್ಯವಿಧಾನಗಳು ಬೇಕಾಗುತ್ತವೆ. ಮಧ್ಯಸ್ಥಿಕೆ ಸಂಸ್ಥೆಗಳ ನಡುವಿನ ಸಹಕಾರ, ವೃತ್ತಿಪರ ತರಬೇತಿ, ಬಹುಭಾಷಾ ಸಾಮರ್ಥ್ಯ ಹಾಗೂ ನ್ಯಾಯಾಧೀಶರು, ಮಧ್ಯವರ್ತಿಗಳು, ವಕೀಲರ ನಡುವೆ ಸಂವಾದ ಬಲಪಡಿಸುವಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕರೆ ನೀಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ಉಪರಾಷ್ಟಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಡೋನಿ ಪೋಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟದ ಮೇಲ್ಘಾಟ್ ಮತ್ತು ಪೆಂಚ್ ಹುಲಿ ಅಭಯಾರಣ್ಯಗಳಲ್ಲಿ ಕೃತಕವಾಗಿ ಸಾಕಣೆ ಮಾಡಿ ಬೆಳೆಸಿದ ರಣಹದ್ದುಗಳನ್ನು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡುವ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ. ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಬಿಎನ್ಎಚ್ಎಸ್ ನೀಡಿರುವ ಮಾಹಿತಿ ಪ್ರಕಾರ 2025 ಡಿಸೆಂಬರ್ ಮತ್ತು 2026 ಜನವರಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದ 29 ರಣಹದ್ದುಗಳಲ್ಲಿ ಶೇಕಡಾ 78% ರಣಹದ್ದುಗಳು ಜೀವಂತವಾಗಿ ಉಳಿದುಕೊಂಡಿದ್ದು ಆಶಾದಾಯಕ ಪ್ರಗತಿ ಕಂಡುಬಂದಿದೆ. ಸೂಕ್ತ ಪರಿಸರದಲ್ಲಿ ರಣಹದ್ದುಗಳನ್ನು ಮರಳಿ ಸಂರಕ್ಷಿಸುವ ಯೋಜನೆಗೆ ಈ ಫಲಿತಾಂಶಗಳು ಹೊಸ ಭರವಸೆ ನೀಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸುಮಾರು 5,000 ಜನರು ಕಾಣೆಯಾಗಿದ್ದಾರೆ. ಇಲ್ಲಿವರೆಗೆ 13,000ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ 4 ಅಂತಸ್ತಿನ ಮನೆಯ ಅವಶೇಷಗಳ ಅಡಿಯಲ್ಲಿ 10 ದಿನಗಳ ಕಾಲ ಸಿಲುಕಿದ್ದ 60 ಮಹಿಳೆಯನ್ನು ಜೀವಂತವಾಗಿ ರಕ್ಷಿಸಲಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಲಿಪಶುಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲು ನೇಪಾಳ ಪ್ರಾರಂಭಿಸಿದೆ.

0: ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ್ ಸಚಿವಾಲಯ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026ರ ಸಿದ್ದತೆಗಳನ್ನು ಪರಿಶೀಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮನೋಹರ್ ಲಾಲ್ ಅವರು ಈ ಅಭಿಯಾನ 9ನೇ ಆವೃತ್ತಿಯನ್ನು ಆಚರಿಸುತ್ತಿದೆ, ನಾಗರಿಕರು ಸ್ವಯಂ ಪ್ರೇರಿತರಾಗಿ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಸ್ವಚ್ಛತಾ ಹೀ ಸೇವಾ ಈ ಒಂದು ಕಾರ್ಯಕ್ರಮವನ್ನು ನಿಜವಾದ ಜನ ಆಂದೋಲನವನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಈ ತಿಂಗಳ 17ರಿಂದ ಅಕ್ಟೋಬರ್ 2ರವರೆಗೆ ಆಚರಿಸಲಾಗುವುದು. ಬಿಹಾರದ ಹಲವಾರು ಭಾಗಗಳಲ್ಲಿ ಪ್ರವಾಹವು ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಗಾ ಮತ್ತು ಇತರ ಹಲವಾರು ಪ್ರಮುಖ ನದಿಗಳು ವಿವಿಧ ಸ್ಥಳಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಆಡಳಿತವು ಯುದ್ಧೋಪಾದಿಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ. ಪಾಟ್ನಾದಲ್ಲಿ ಗಾಂಧಿ ಘಾಟ್, ಬಂಕಾ ಘಾಟ್ ಮತ್ತು ಪಂಡಾರಕ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟವು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿದೆ. ಸಮುದಾಯ ಅಡುಗೆ ಮನೆಗಳ ಮೂಲಕ ಇಲ್ಲಿಯವರೆಗೆ 1,20,000ಕ್ಕೂ ಹೆಚ್ಚು ಜನರಿಗೆ ಆಹಾರ ಒದಗಿಸಲಾಗಿದೆ. ಬೊಜ್ಜನ್ನು ನಿಭಾಯಿಸಲು ಉತ್ತಮ ಮಾರ್ಗವೆಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವುದಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಏಮ್ಸ್ ಬೊಜ್ಜು ಶೃಂಗಸಭೆ 2026ನ್ನು ಉದ್ಘಾಟಿಸಿದ ಅವರು, ಒಬ್ಬ ವ್ಯಕ್ತಿಯು ಒಮ್ಮೆ ತೂಕ ಹೆಚ್ಚಿಸಿಕೊಂಡರೆ ತೂಕ ಇಳಿಸುವುದು ಅತ್ಯಂತ ಕಷ್ಟಕರ, ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ತಡೆಗಟ್ಟುವ ಕ್ರಮ ಅಗತ್ಯ ಎಂದು ಹೇಳಿದರು. ಬೊಜ್ಜು ಜೈವಿಕ ಅಂಶಗಳಿಂದ ಮಾತ್ರವಲ್ಲದೆ ನಡವಳಿಕೆ, ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಕೂಡ ಪ್ರಭಾವಿತವಾಗಿರುತ್ತದೆ. ಆಹಾರ ಮತ್ತು ಉತ್ತಮ ಜೀವನ ಶೈಲಿಯನ್ನು ಪ್ರಾರಂಭದಿಂದಲೇ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡ ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತ ದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಈಗ ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಇದೀಗ ಪ್ರಸಾರವಾಗಲಿದೆ. ಆಂಗ್ಲ ಹಾಗೂ ಹಿಂದಿ ಭಾಷೆಯಲ್ಲಿ ದೆಹಲಿ ಕೇಂದ್ರದಿಂದ ಈ ಪಂದ್ಯದ
2: ಬಡಿ ವಿಕ್ಟ್ರಿ ದರ್ಜ್ ಕರ್ಕೆ ಆ ರೀ ಹೈ ಇಸ್ ಗೇಮ್ ಮೇ ತೋ ಔರ್

ಭೇಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಸುಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಸ್ವಚ್ಛತೆ ಮತ್ತು ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗಿಯಾಗಲಿದ್ದು ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು ಕೆಎಫ್ಸಿ ಮತ್ತು ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಕಿಲೋಮೀಟರ್ ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತಗಳಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು ಮಹಿಳಾ ಸ್ಪರ್ಧಿಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿಸಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಎಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶವಿರಲಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯು ಈವರೆಗೆ ಅಪಾರ ಸಂಖ್ಯೆಯ ಕಮರ್ಷಿಯಲ್ ಮತ್ತು ಖಾಸಗಿ ಪೈಲಟ್ಗಳಿಗೆ ತರಬೇತಿಯನ್ನು ನೀಡಿದೆ. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ತ್ವರಿತವಾಗಿ ಕಾರ್ಯಾರಂಭ ಮಾಡಿದರೆ ಇಂತಹ ಯೋಜನೆಗಳು ಜಾರಿಗೆ ತರಲು ಸಹಕಾರಿಯಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಪ್ರೀತಿಗೆ ಮಾದರಿಯಾಗಿ ಈ ಜಗತ್ತಿನಲ್ಲಿ ನಾವು ಯಾರನ್ನೆಲ್ಲ ಉದಾಹರಣೆಯಾಗಿ ತಗೊಳ್ತೀವಿ? ರಾಧಾಕೃಷ್ಣ, ಲೈಲಾ ಮಜ್ನು, ಸಲೀಮ ನಾರ್ಕಲಿ, ತಾಜ್ಮಹಲ್ ಕಟ್ಟಿದ ಶಹಜಹಾನ್ ಮತ್ತು ಮಮತಾಜ್ ಜೋಡಿ, ಹೀಗೆ

ಪ್ರೀತಿಯಿಂದಾಕ್ಷಣ ಈ ಎಲ್ಲ ಜೋಡಿಗಳ ಹೆಸರು ಮತ್ತು ಪ್ರೀತಿ ನಮ್ಮ ಕಣ್ಮುಂದೆ ಬರುತ್ತೆ. ಇವತ್ತಿಗೂ ಕೂಡ ಪ್ರೀತಿಯ ರಾಯಭಾರಿಗಳಾಗಿ ಮಾದರಿಯಾಗಿ ಇವರು ಯಾಕೆ ನಮಗೆ ಕಾಣ್ತಾರೆ ಅಂತ ಯೋಚಿಸಿದ್ರೆ ನಮಗೆ ಸಿಗೋ ಉತ್ತರ ಪ್ರೀತಿಯೇ ಹೊರತು ಬೇರೇನೂ ಅಲ್ಲ.

ಅಂದ್ರೆ ಸ್ವಾರ್ಥವಲ್ಲ, ಪ್ರೀತಿಸಿದವರನ್ನ ನಮ್ಮವರನ್ನಾಗಿ ಸ್ವಾಧೀನಪಡಿಸಿಕೊಳ್ಳೋದೇ ಅಂತಿಮ ನಿರ್ಧಾರವಲ್ಲ. ಪ್ರೀತಿ ಎಂಬುದು ಸಮರ್ಪಣೆ ಎಂದು ಜಗತ್ತಿಗೆ ತೋರಿಸಿದ್ದು ರಾಧಾಕೃಷ್ಣ. ಪ್ರೇಮವು ಲೌಕಿಕ ಬಯಕೆಗಿಂತ ಮಿಗಿಲಾದದ್ದು ಎಂದು ಪ್ರೀತಿಸಿಯೂ ಮದುವೆಯಾಗದೆ ಉಳಿದ ಈ ಜೋಡಿ ಎಂದೆಂದಿಗೂ ತಮ್ಮ ಪರಸ್ಪರ ಮನಸ್ಸಿನಲ್ಲಿ ಒಂದಾಗಿ ನೆಲೆಸಿದ್ದಾರೆ ಎಂಬುದು ಇವತ್ತಿಗೂ ನಂಬಲಾಗಿರುವಂತಹ ಸಂಗತಿ.

ಮತ್ತು ಕೈಸ್ ಪ್ರೇಮ ಕಥೆಯು ಸಹ ಈ ಜಗತ್ತಿನಲ್ಲಿ ಮಾದರಿ ಪ್ರೇಮಿಗಳ ಉದಾಹರಣೆ ನೀಡುತ್ತೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಪರಸ್ಪರ ಪ್ರೀತಿಸಿದ ಕೈಸ್ ಮತ್ತು ಲೈಲಾ ಈ ಸಮಾಜದ ವಿರೋಧದಿಂದ ದೂರನೇ ಉಳಿಬೇಕಾಯಿತು. 7ನೇ ಶತಮಾನದ ಸೌದಿ ಅರೇಬಿಯಾ ಕವಿ ಖೈಸ್ ಲೈಲಾರನ್ನ ಪ್ರೀತಿಸ್ತಾ ಅವರಿಗಾಗಿ ಕವಿತೆಗಳನ್ನ ಬರೀತಾ ಇದ್ರು. ಲೈಲಾಳ ತಂದೆ ಮತ್ತು ಮೇಲ್ವರ್ಗದ ಸಮಾಜ ಕೈಸ್ ಜೊತೆ ಮದುವೆಗೆ ವಿರೋಧ ವ್ಯಕ್ತಪಡಿಸಿ ಲೈಲಾಳನ್ನ ಮತ್ತೊಬ್ಬರ ಜೊತೆ ಮದುವೆ ಮಾಡಿಕೊಳ್ಳಲಾಯಿತು. ಆ ಬಳಿಕ ಕೈಸ್ ಅವಳ ನೆನಪಲ್ಲೇ ಕವಿತೆ ಬರೆದು ಹಾಡ್ತಾ ಹುಚ್ಚಿನಂತಾಗಿದ್ದ. ಇದಕ್ಕಾಗಿ ಜನ ಅವನನ್ನ ಮಜ್ನು ಅಂದ್ರೆ ಹುಚ್ಚ ಅಂತ ಕರೀತಿದ್ರು. ಕೊನೆಯ ದಿನಗಳಲ್ಲಿ ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ರು ಎಂಬ ಪ್ರತೀತಿ ಇದೆ. ಇಬ್ಬರೂ ಒಂದಾಗಲು ಸಾಧ್ಯವಾಗದಿದ್ರು ಅವರ ಪ್ರೀತಿ ಲೌಕಿಕತೆಯನ್ನ ಮೀರಿ ಅತೀಂದ್ರಿಯ ಹಾಗೂ ಆಧ್ಯಾತ್ಮಿಕ ಪ್ರೀತಿಯಾಗಿ ಬದಲಾಗಿದ್ದು ಇಂದಿಗೂ ಸ್ಮರಣೀಯ.

ಸಲೀಂ ಅನಾರ್ಕಲಿ ಭಾರತದ ಇತಿಹಾಸ ಮತ್ತು ಜನಪದೀಯವಾಗಿ ಪ್ರಸಿದ್ಧವಾಗಿರುವ ಕಾಲ್ಪನಿಕ ಪ್ರೇಮ ಕಥೆ. ಇಲ್ಲಿಯೂ ಕೂಡ ಸಲೀಂ ಮತ್ತು ಅನಾರ್ಕಲಿ ಪರಸ್ಪರ ಪ್ರೀತಿಸಿದ್ರು, ಸಮಾಜದ ವಿರೋಧ ಎದುರಿಸಿ ದೂರ ಇರಬೇಕಾಯಿತು. ಇದು ಕಾಲ್ಪನಿಕ ಕಥೆಯಾಗಿದ್ದು ಕಥೆ ಹಾಗೂ ಸಿನಿಮಾ ರೂಪದಲ್ಲಿ ಈ ಪ್ರೇಮ ಕಥೆ ತುಂಬಾ ಖ್ಯಾತಿಯನ್ನ ಗಳಿಸಿದೆ.

ಕೇಳಿದ್ರಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಇದೀಗ ಮುಂದುವರಿಯುವುದು ದೆಹಲಿ ಕೇಂದ್ರದಿಂದ.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲ್ ಯೋರ್ಸ್ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ ನಿಮ್ಮ ನ್ಯೂಸ್ ಆನ್ ಎಐಆರ್ ಆಪ್ನ ಮುಖಾಂತರ. ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಯಾವ ಕಾರ್ಯಕ್ರಮಕ್ಕೆ ಕ್ಷಣವನ್ನ ಹಿತವಾಗಿಸೋ ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ

ಬ್ರಹ್ಮಚಾರಿ ಚಿತ್ರದ ಗೀತೆನ ಈಗಷ್ಟೇ ಕೇಳ್ಕೊಂಡು ಬಂದ್ರಿ. ಹಸ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇತ್ತು. ಮೊಹಮ್ಮದ್ ರಫಿ ಮತ್ತು ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಮೂಡಿ ಬಂದ ಗೀತೆಯನ್ನ ಸಖತ್ತಾಗಿ ಎಂಜಾಯ್ ಮಾಡಿದಿರಾ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿ ಬರುವಂತಹ ಹಾಡುಗಳು ಯಾರ ಯಾರ ಕೊಡುಗೆ ಇರುವಂತಹ ಚಲನಚಿತ್ರಗಳದು ಗೊತ್ತಿದೆಯಾ? ಎನಿ ಐಡಿಯಾ? ಇವತ್ತು ಸೆಪ್ಟೆಂಬರ್ 5 ಬಾಬುಭಾಯ್ ಮಿಸ್ತ್ರಿ ಅವರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ. ಒಬ್ಬ ನಿರ್ದೇಶಕನಾಗಿ ಸಾಕಷ್ಟು ಹೆಸರನ್ನು ಮಾಡಿದಂತಹ ಅದ್ಭುತವಾದಂತಹ ಚಲನಚಿತ್ರಗಳನ್ನು ಕೊಟ್ಟಂಥವರಿವರು. ಪರಸ್ಮಣಿ, ಮಾಯಾ ಮಶ್ಚಂದ್ರ, ಹನುಮಾನ್ ವಿಜಯ್, ಡಾಕುಮಾನ್ ಸಿಂಗ್, ಹತಿನ್ ಥಾಯ್, ಹೀಗೆ ಸಾಕಷ್ಟು ಚಲನಚಿತ್ರಗಳು ಇವರ ಒಂದು ನಿರ್ದೇಶನದ ಬತ್ತಲಿಕೆಯಿಂದ ಹೊರಬಂದಿದೆ. ಇವರು ಹುಟ್ಟಿದಂತಹ ದಿನ ಇವತ್ತೇ. ನಮ್ಮ ಬಾಲಿವುಡ್ ಮರೆಯಲಾಗದಂತಹ ಒಬ್ಬ ಅದ್ಭುತವಾದಂತಹ ನಿರ್ದೇಶಕ, ನಿರ್ಮಾಪಕ ಮತ್ತು ಲೇಖಕ ಯಾರವರು? ಚಿತ್ರಗಳ ಹೆಸರನ್ನು ಹೇಳ್ತೀನಿ, ನೀವೇ ಹೇಳ್ಬಿಡ್ತೀರಾ. ಪ್ರೀತಮ್, ಜಾನ್ವಾರ್, ಕಾಲಾಪಾನಿ, ಜೈಲ್ ಯಾತ್ರಾ, ಬಡೇ ದಿಲ್ವಾಲಾ, ಖೂನ್ ಕಾ ಖರ್ಜ್, ಹೀಗೆ ಸಾಕಷ್ಟು ಚಲನಚಿತ್ರಗಳನ್ನು ನೆನೆತಿದ್ದ ಹಾಗೆ ಬಪ್ಪಿ ಸೋನಿ ಅವರನ್ನು ನಾವು ನೆನೆಯಲೇಬೇಕಾಗುತ್ತೆ. ಅವರು ನಮ್ಮನ್ನು ಅಗಲಿದಂತಹ ದಿನ ಕೂಡ ಇವತ್ತೇ. ಅವೆಲ್ಲದರ ಜೊತೆಯಾಗಿ ಬೆಂಗಾಲಿ ಮತ್ತು ಹಿಂದಿ ಚಲನಚಿತ್ರ ರಂಗದಲ್ಲಿ ಅದ್ಭುತವಾದಂತಹ ಸಂಗೀತದಿಂದ ಅಚ್ಚಳಿಯದೆ ಉಳಿದವರು. ಮಲಯಾಳಂ ಚಲನಚಿತ್ರ, ಗುಜರಾತಿ, ಕನ್ನಡ, ಹೀಗೆ ಸಾಕಷ್ಟು ತೆಲುಗು, ತಮಿಳು, ಹೀಗೆ ಸಾಕಷ್ಟು ಚಲನಚಿತ್ರಗಳಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಲು ಯತ್ನಿಸಿದಂತಹ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರು ಇವರು. ಟಾಂಗಿ ವಾಲಿ, ಜಾಗ್ದೆ ರಹೋ, ದೂಭಿಗಾ ಜಮೀನ್, ನೌಕರಿ, ಫರಕ್, ಹೀಗೆ ಚಲನಚಿತ್ರಗಳ ಲಿಸ್ಟ್ ಏರ್ತಾನೆ ಹೋಗುತ್ತೆ. ಯಾರಪ್ಪ ಇವರು? ಸಲೀಲ್ ಚೌಧರಿ ಅವರು. ಇವರು ನಮ್ಮನ್ನ ಅಗಲಿದಂತಹ ದಿನ ಇವತ್ತೆ. ಈ ಎಲ್ಲ ಕಲಾವಿದರಿಗೂ, ಈ ಎಲ್ಲ ತಂತ್ರಜ್ಞರಿಗೂ ನಮ್ಮ ನಮನಗಳನ್ನು ಅರ್ಪಿಸ್ತಾ ಇಂದು ಅವರು ಕೊಡುಗೆ ನೀಡಿರುವಂತಹ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಜೊತೆಯಾಗಿ ಸಾಗೋಣ. ಕನ್ನಡ ಕಾಮನಬಿಲ್ಲು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ ಮೂಡಿ ಬರ್ತಾ ಇದೆ ಈ ಹೊತ್ತಲ್ಲಿ ಚಂದದ ಗೀತೆಗಳು. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಹೇಗೆ ಅನ್ನಿಸ್ತದೆ ಅನ್ನೋದನ್ನು ಖಂಡಿತ ತಿಳಿಸ್ರಪ್ಪ ನಮಗೆ. 9408010013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾವೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಚಂದದ ಗೀತೆಗಳು ನಿಮಗೋಸ್ಕರನೇ ಮೂಡಿ ಬರ್ತದೆ. ಹೇಗನ್ನಿಸ್ತದೆ ಕಾರ್ಯಕ್ರಮದಲ್ಲಿ ಅನ್ನೋದನ್ನ ತಿಳಿಸೋದಾದ್ರೆ ಖಂಡಿತವಾಗ್ಲೂ ಸಂದೇಶ ಪೆಟ್ಟಿಗೆ ನಿಮಗೋಸ್ಕರ ಓಪನ್ ಆಗಿರೀ. 9480 1013 9480 1013 ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ನೀವು ಕಳಿಸ್ಕೊಡ್ಬೋದು. ನೌಕರಿ ಚಿತ್ರದ ಗೀತೆನ ಈಗಷ್ಟೇ ಕೇಳಿದ್ರಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮುಡಿಬಂತು. ಶೈಲೇಂದ್ರ ಅವರ ಸಾಹಿತ್ಯ, ಸಲೀಲ್ ಚೌಧರಿಯವರ ಸಂಗೀತ ನಿರ್ದೇಶನ ಇದ್ದ ಗೀತೆ. ಈ ಗೀತೆಗೂ ಈ ಗೀತೆಯ ಮೊದಲು ಬಂದಂಥದ್ದು ಛೋಟಾ ಅಸ್ಗರ್. ಈ ಒಂದು ಗೀತೆಯ ಒಂದು ವಿವರ ಇದಾಗಿತ್ತು. ಚೋರಿ ಚೋರಿ ಚಿತ್ರ ಪರಸ್ಮಣಿ ಚಿತ್ರದಾಗಿತ್ತು. ಮುಖೇಶ್ ಅವರ ಧ್ವನಿಯಲ್ಲಿ ಮುಡಿಬಂತು. ಫರೂಕ್ ಖೈಸರ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಸರಿ, ಹಾಗಾದ್ರೆ ಮುಂದೆ ಯಾವ ಗೀತೆನ ನಮಗೋಸ್ಕರ ಕೇಳಿಸ್ತೀರಾ ಅಂತ ನೀವು ಕೇಳ್ತಾ ಇದ್ರೆ ಸಿದ್ಧವಾಗಿದೆ ಗೀತೆ. ಸೋಲ್ವಾ ಸಾಲ್ ಚಿತ್ರದಿಂದ ಹಾಯ್ ಅಪ್ನಾ ದಿಲ್ ತೋ ಆವಾರ ಆಗಿದೆ. ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ, ಮಜ್ರೂ ಅವರ ಸಾಹಿತ್ಯ ಇದೆ, ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಯ. ನಂತರ ಸುಮಾನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಮೂಡಿಬರುವ ಗೀತೆ ಹಸರತ್ ಜೈಪುರಿ ಅವರ ಲೇಖನಿಂದ ಹೊರಬಂದಿದೆ. ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದೆ. ಜಾನ್ವಾರ್ ಚಿತ್ರದ ಮೇರೆ ಸಂಘ ಈ ಒಂದು ಗೀತೆ. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಜೊತೆಯಾಗೇ ಇರಿ, ಸಂತೋಷವಾಗಿ ಸಂದೇಶನ ಕೂಡ ಕಳಿಸ್ಕೊಡ್ತಾನೆ ಇರಿ. ಇದು FM ರೈನ್ಬೋ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆಟ್ಸ್ ಅಲ್ಲಿ ಜೊತೆಯಾಗಿದ್ದೀವಿ. ಸಂದೇಶಗಳು ಬಂದದ್ದು ಸುಭಾನ್ ಕೋರಿ ಅವರದ್ದು ಹಂಪಸಾಗರದಿಂದ, ಬಳಿಕ ಬಂತು ಸಂದೇಶ ಉಮೇಶ್ ಅವರದ್ದು ಸಿರಿಗೆರೆಯಿಂದ, ನಂತರ ಬಂದಿದೆ ಸಂದೇಶ ಕಿಶನ್ ರೋಷನ್ ಶೋಭಾರಾಣಿ ಅವರದ್ದು ಹಾಡ್ಲಿಗೊಂಡ ಹನುಮಂತೇಗೌಡ ಅವರ ಜೊತೆಯಾಗಿ. ಚಂದದ ಅತಿ ಚಂದದ ಅತ್ಯಂತ ಚಂದದ ಗೀತೆಗಳು ನಿಮ್ಗೋಸ್ಕರನೇ ಮೂಡಿ ಬರ್ತಾ ಇರೋದು ನಿಮ್ಮ ಎಫ್ ಎಂ ರೇನ್ಬೋ 101.3 ಮೆಗಾಹೆಡ್ಸ್ನಲ್ಲಿ. ಇದೀಗ ಮೂಡಿ ಬರುತ್ತೆ ಗೀತೆ ಏಕ್ ಫೂಲ್ ದೋ ಮಾಲಿ, ಈ ಒಂದು ಚಿತ್ರದಿಂದ, ಏಕ್ ದೋ ಮಾಲಿ ಚಿತ್ರದಿಂದ ತುಜೆ ಸೂರಜ್ ಅನ್ನುವಂತಹ ಗೀತೆ. ಮನ್ನಾ ದೇವರ ಧ್ವನಿಯಲ್ಲಿದೆ, ಪ್ರೇಮ್ ಧವನ್ ಅವರ ಸಾಹಿತ್ಯ, ರವಿ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆ. ಈ ಗೀತೆಯ ನಂತರ ತಲತ್ ಮೊಹಮ್ಮದ್ ಅವರದ್ದು ಲತಾ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ ಸುನಹಾರಿ ನಾಗಿನ್ ಚಿತ್ರದ ಗೀತೆ. ಗುಲ್ಶನ್ ಬಾವ್ರ ಅವರ ಸಾಹಿತ್ಯ ಇದೆ, ಕಲ್ಜಾಂಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ ಇದೆ. ಈ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಜೊತೆಯಾಗಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆನಂದವಾಗಿ ಕ್ಷಣವನ್ನ ಕಳೀತಾರೆ.

ಕನ್ನಡ ಕಾಮನಬಿಲನ್ನ ಕೇಳ್ತಾ ಇದ್ದೀರಾ. ಸುಕೂನ್ ಕೇಪಲ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಡಗಂಚಿಯ ಧರ್ಮಣ್ಣ ಧನ್ನಿಯವರ ಸಂದೇಶನು ಬಂದು ನಮ್ಮನ್ನ ತಲುಪಿದೆ. ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಈ ಹೊತ್ತಿನ ಕಡೆಯ ಗೀತೆಯಾಗಿ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರೋ ಗೀತೆ ಪರಿವಾರ ಚಿತ್ರದ್ದು. ಸಲೀಲ್ ಚೌಧರಿಯವರ ಸಂಗೀತ, ಶೈಲೇಂದ್ರ ಅವರ ಸಾಹಿತ್ಯ ಇದೆ ಈ ಗೀತೆಗೆ. ದೇಖ್ತೆ ಹಿ ತುಜೆ ಈ ಗೀತೆಯ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟವರಿಗೆಲ್ಲ ಪ್ರೀತಿಯ ಧನ್ಯವಾದ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬಾಲಿವುಡ್ಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದಂತಹ ನಿರ್ದೇಶಕರಾದ ಬಾಬುಬಾಯಿ ಮಿಸ್ತ್ರಿ ಮತ್ತು ನಿರ್ದೇಶಕರು, ನಿರ್ಮಾಪಕರು, ಲೇಖಕರಾದ ಬಪ್ಪಿ ಸೋನಿಯವರು, ಸಂಗೀತ ನಿರ್ದೇಶಕರಾದ ಸಲೀಲ್ ಚೌಧರಿಯವರು ಕೊಡುಗೆ ನೀಡಿದ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಅವರುಗಳನ್ನು ನೆನೀತ ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz. ಯಾಕೆ ಇದು ಮ್ಯೂಸಿಕಲ್ ಯಾರ್ಡ್ಸ್.

ಎಲ್ಲರಿಗೂ ಕೂಡ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸೋಣ ಅಂತ ಹೇಳ್ತಾನೆ ಇದ್ದೆ ಸಂಜೆಯಿಂದ. ಕಾದಿದ್ರಿ ಅಲ್ವಾ? ಅಕ್ಷರಗಳನ್ನು ಕಲಿಸಿ ಜೀವನಕ್ಕೆ ಬೇಕಾದಂತಹ ಮಾರ್ಗವನ್ನು ತೋರಿ ಪ್ರತಿನಿತ್ಯ ಕೂಡ ನಮ್ಮ ದಾರಿ ನೇರವಾಗಿ ಸಾಗುವಂತೆ ನ್ಯಾಯ ನೀತಿಯ ದಾರಿಯಲ್ಲಿ ಸಾಗುವ ರೀತಿಯಲ್ಲಿ ಹರಸಿ ಪಾಠ ಕಲಿಸಿದಂತಹ ಗುರುಗಳೆಲ್ಲರಿಗೂ ಕೂಡ ನಮಸ್ತ. ಜೀವನದಲ್ಲಿ ಇರುವಂತಹ ನಿಜವಾದ ಅಕ್ಷರ ಸೂರ್ಯರಿಗೆ ನಮಸ್ತ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೂರ್ತಾ ಕೂರ್ತಾ.

ಶಾಲಾ ದಿನಗಳಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಂತಹ ದಿನಗಳು ನೆನಪಾಯ್ತಲ್ವಾ? ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿಗಾಗಿ ಈ ಒಂದು ಸೆಪ್ಟೆಂಬರ್ 5ನೇ ತಾರೀಕಿನಂದು ನಾವು ಶಿಕ್ಷಕರ ದಿನವನ್ನು ಆಚರಿಸ್ತೀವಿ. ಅವರು ಹೇಳಿರುವ ಒಂದು ಮಾತು ಹೇಗಿದೆ, ನಿಜವಾದ ಶಿಕ್ಷಕರು ಯಾರಂದ್ರೆ ಅವರು ತಮ್ಮ ಬಗ್ಗೆ ಯೋಚಿಸೋದನ್ನು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚಿಸ್ತಾ ನಮ್ಮನ್ನು ದೇಶಕ್ಕಾಗಿ ಮುನ್ನಡೆಯೋ ಹಾಗೆ ಮಾಡೋರು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ದಾಸ ಸಾಹಿತ್ಯದಲ್ಲೇ ಇಲ್ವೇಂದ್ರಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರುವಿಗೆ ಶರಣಾದರೆ ಬಹುಶಃ ಜೀವನದಲ್ಲಿ ಬೇರೇನೂ ಕೂಡ ಬೇಕಾಗೋದಿಲ್ಲ. ಯಾಕಂದರೆ ಹರ ಮುನಿದರು ಗುರು ಕಾಯುವನು, ಆದರೆ ಗುರು ಮುನಿದರೆ? ಈ ಮಾತು ಎಲ್ಲರಿಗೂ ಕೂಡ ಗೊತ್ತಿದೆ, ಆದರೆ ಗುರು ಎಂದೂ ಕೂಡ ಮುನಿಯೋದಿಲ್ಲ. ಯಾಕಂದರೆ ತನ್ನದಲ್ಲದ ಯಾವುದೇ ವಿಚಾರವನ್ನು ಮಗು ತೆಗೆದುಕೊಂಡು ಬಂದಾಗ, ಕೌತುಕವನ್ನು ಮುಂದಿಟ್ಟಾಗ, ಅದೆಲ್ಲವನ್ನು ಯಾವುದೇ ರೀತಿಯಲ್ಲೂ ಹೀಗಳಿಯದೆ ಮಗುವಿನ ಕೌತುಕಮಯ ಬುದ್ಧಿಗೆ ಇನ್ನಷ್ಟು ನೀರೆರೆದು ಆ ಎಲ್ಲ ತೊಂದರೆಗಳನ್ನು ಗೊಂದಲಗಳನ್ನು ಪರಿಹಾರ ಮಾಡಿ ಜ್ಞಾನ ದೀಪವನ್ನು ಬೆಳಗೋರೇ ಗುರುಗಳು. ಆ ಗುರುಗಳೆಲ್ಲರಿಗೂ ಕೂಡ ನಮ್ಮ ನಮನಗಳು.

ಮೊದಲಿಗೆ ಮೂಡಿ ಬಂದ ಹಾಡು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ್ದು, ಅಸಾಧ್ಯ ಅಳಿಯ ಚಿತ್ರದಾಗಿತ್ತು. ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಶಂಕರಾನಂದ ಯೋಗಿ ಅವರ ರಚನೆಯ ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಇದ್ದಂತಹ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ. ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದಿಂದ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಎಫ್ಎಂ ರೇನ್ಬೋದಲ್ಲಿ ಚಂದದ ಗೀತೆಗಳು ನಿಮಗೋಸ್ಕರನೇ ಮೂಡಿ ಬರ್ತಾ ಇದೆ. ಈ ಹೊತ್ತಲ್ಲಿ ಗುರುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಸಾಲುಗಳೇನು ಹಂಚ್ಕೋಬಹುದು ನೀವು ಕೂಡ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಸಾಲನ್ನು ಹೇಳಿ ದಯಮಾಡಿ. ನಿಮ್ಮ ಸಂದೇಶ 2-3 ಸಾಲುಗಳ ಒಳಗಡೆ ಇದ್ದರೆ ಬಹಳ ಬಹಳ ಹೆಚ್ಚು ಆಪ್ಯಾಯಮಾನವಾಗಿರುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ. ಬೇಗ ಬೇಗ ಸಂದೇಶವನ್ನು ಕಳುಹಿಸಿಕೊಟ್ಟು ನಿಮ್ಮ ಮಾತನ್ನು ನಮ್ಮ ಜೊತೆಯಾಗಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹೆಡ್ಸ್, ಮ್ಯೂಸಿಕಲಿ ಯಾರ್ಸ್.

ಅತ್ಯಂತ ಅದ್ಭುತವಾದ ಎರಡು ಗೀತೆಗಳು, ನನ್ನ ಫೇವ್ರೆಟ್ ಗೀತೆಗಳಲ್ಲಿ ಈ ಎರಡು ಗೀತೆಗಳು ಕೂಡ ಸೇರಿದೆ. ಆ ಎರಡೂ ಗೀತೆಗಳನ್ನು ಇವತ್ತು ಕೇಳುವಂತಹ ಭಾಗ್ಯ ನಿಮ್ಮ ಜೊತೆಯಾಗಿ ನನ್ನದು ಆಗಿತ್ತು. ಹೌದು ರೀ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಂಧ್ಯಾರಾಗ ಚಿತ್ರದ ಅಧೀನನ ಬಂದಿರುವೆ ಗೀತೆನ ಕೇಳಿದ್ವಿ. ಮೊದಲಿಗೆ ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಮುಡಿ ಬಂದ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇತ್ತು. ಎಂ ಬಾಲಮುರಳಿ ಕೃಷ್ಣ ಅವರು ಹಾಗೂ ಜಿ ಕೆ ವೆಂಕಟೇಶ್ ಅವರು ಜಂಟಿಯಾಗಿ ಒಂದು ಗೀತೆಗೆ ಸಂಗೀತವನ್ನು ಸಂಯೋಜನೆ ಮಾಡಿದರು. ಅದಾದ ನಂತರ ಈಗಷ್ಟೇ ಗಾನಯೋಗಿ ಪುಟ್ಟರ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮುಡಿಬಂದಂತಹ ಗೀತೆ ಇದು. ತಾನ್ಸೇನ್ ಬೀಚ್ ಅವರ ಸಾಹಿತ್ಯ ಇತ್ತು. ಹಂಸಲೇಖ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಹಾಗಾದರೆ ಮುಂದೆ ಯಾವ ಗೀತೆಗಳು ಬಂದು ನಿಮ್ಮನ್ನು ತಲುಪುತ್ತೆ ಅಂತ ಗೊತ್ತಿದೆಯಾ? ಇವತ್ತು ನಾವು ಶಿಕ್ಷಕರ ದಿನದ ಪ್ರಕ್ತವಾಗಿ ಚಂದದ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಾಕ್ತಾ ಇರುವಾಗ ಚಂದನ ಚಿಗುರು ಚಿತ್ರದ ಗೀತೆಯನ್ನು ಕೇಳಬೇಕಂತ ನನಗಂತೂ ಅನ್ನಿಸ್ತಾ ಇದ್ರಿ. ಆ ಪಪ್ಪಾಗಿಂತ ಹೆಚ್ಚು, ಅಮ್ಮಗಿಂತ ಹೆಚ್ಚು ಅನ್ನೋ ಗೀತೆ, ಬೀನಾ ಅಶ್ವಿನಿ, ಸುನಿಧಿ ವಿವೇಕ್ ಮತ್ತು ಪುಟ್ಟ ಪುಟ್ಟ ಮಕ್ಕಳ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬಂದಿರೋ ಗೀತೆ, ಪಿ ಚಂದ್ರಕಾಂತ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿದೆ, ಎಚ್ ಎಸ್ ವೆಂಕಟೇಶ ಮೂರ್ತಿಗಳ ಸಂಗೀತ ನಿರ್ದೇಶನ ಇದೆ. ಈ ಗೀತೆಯ ನಂತರ ವಿಷ್ಣು ಸೇನಾ ಚಿತ್ರದಿಂದ ಕೇಳ್ತೀವಿ ಹಿಸ್ಟರಿ ಗೊತ್ತಾ, ಹಿಸ್ಟರಿ ಗೊತ್ತಾ. ಹೌದು, ಈ ಗೀತೆಯನ್ನು ಖಂಡಿತ ಕೇಳಲೇಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿರೋ ಗೀತೆಗೆ ಉಪೇಂದ್ರ ಅವರ ಸಾಹಿತ್ಯ ಇದೆ, ದೇವ ಅವರ ಸಂಗೀತ ನಿರ್ದೇಶನ ಇದೆ. ಗುರುಗಳ ಬಗ್ಗೆ ನಿಮ್ಮ ಮನಸ್ಸಿನ ಮಾತನ್ನು ಖಂಡಿತವಾಗ್ಲೂ ನೀವು ಕೂಡ ಹಂಚ್ಕೋಬಹುದು. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಅಕ್ಷರ ಜ್ಞಾನನ ಕಲಿಸಿರೋ ಗುರುಗೆ ಖಂಡಿತವಾಗ್ಲೂ ನಾವೆಲ್ಲರೂ ಎಂದೆಂದಿಗೂ ನಮನವನ್ನು ಸಲ್ಲಿಸಲೇಬೇಕು. ಯಾಕಂದರೆ ತನ್ನ ಅಕ್ಷರ ಜ್ಞಾನದ ಮುಖಾಂತರ ನಮ್ಮೊಳಗಿನ ಜ್ಞಾನದ ದೀಪವನ್ನು ಬೆಳಗಿದವರು ಇವರು, ಬದುಕಿಗೆ ಹಾದಿಯನ್ನು ತೋರಿದವರು. ಹೌದಲ್ವಾ?

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಖಂಡಿತವಾಗ್ಲೂ ಈ ಸಾಲು ಎಷ್ಟೋ ಜನ ವಿದ್ಯಾರ್ಥಿಗಳ ಇಂದಿನ ಸಾಲಾಗಿರುತ್ತೆ. ಬಾಲ್ಯ ಮರಳಿ ಬರಲಿ ಅಂತ ಹಾರೈಸುವ ಪ್ರತಿಯೊಬ್ಬರಿಗೂ ಕೂಡ ಆ ಬಾಲ್ಯದಲ್ಲಿ ದಾರಿ ತೋರಿಸಿದಂತಹ ಗುರುಗಳು ನೆನಪಿದ್ದೇ ಇರ್ತಾರಲ್ವಾ? ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಮನದ ಖಾಲಿ ಪುಟಕ್ಕೆ ಅಕ್ಷರಗಳ ದೀಪವನ್ನಿಟ್ಟು ಬಾಳು ಬೆಳಗುವ ಗುರು, ಅಜ್ಞಾನದ ಕತ್ತಲೆ ಅಳಿಸಿ ಸುಜ್ಞಾನದ ಬೆಳಕು ತೋರುವ ನಮ್ಮಯ್ಯ ಗುರು ಅನ್ನೋ ಮಾತನ್ನು ಹೇಳಿದರೆ ಬಹಳ ಬಹಳ ಉತ್ತಮವಾದ ಸಾಲುಗಳಿದೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಬಾಳ ಗುರುಗಳ ಬಗ್ಗೆ ಅರ್ಪಣೆಯನ್ನು ಮಾಡ್ತಾ ಇದ್ರೆ, ಹರಿಹರನ್ ವಿಜ್ಞಾನ ನಗರದಿಂದ ತಮ್ಮ ಶಿಕ್ಷಕರಾದ ದಕ್ಷಿಣಾಮೂರ್ತಿಯವರು ವಿಜ್ಞಾನದ ವಿಧಾನಗಳನ್ನು ಕಲಿಸಿಕೊಟ್ರು. ಅದರಿಂದಾಗಲೇ ನನ್ನ ಜೀವನದಲ್ಲಷ್ಟೇ ಅಲ್ಲ ಕಚೇರಿಯಲ್ಲೂ ಬಡ್ತಿ ತೊರೆದು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಧನ್ಯವಾದ, ನಿಮ್ಮ ನೆನಪು ಎಂದೆಂದಿಗೂ ಕೂಡ ಅವರೊಟ್ಟಿಗೆ ಇರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಹೇಳ್ತಾ ಇದ್ದಾರೆ, ಗುರುಗಳು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತೋರುವರು. ಭಾರತೀಯ ಸಂಪ್ರದಾಯದಲ್ಲಿ ಗುರು ಬ್ರಹ್ಮ ಗುರುರ್ ವಿಷ್ಣು ಅನ್ನೋ ಹಾಗೆ ದೇವರಿಗೆ ಸಮಾನವಾಗಿ ಕಾಣಬೇಕು ನಾವರನ್ನು ಅನ್ನೋ ಮಾತನ್ನು ಇವರಿಂದ ಹೇಳಿದ್ದಾರೆ. ಮತ್ತಷ್ಟು ಮಾತಾಡೋಣ, ನೀವು ಕೂಡ ಸಂದೇಶ ಕಳಿಸಿ ನಮಗೆ ಹೇಳಿ. 9480901013 9480901013 ಇದೊಂದು ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ ನಿಮ್ಮ ಸಂದೇಶ. ಇನ್ನು ಕನ್ಯಾರತ್ನ ಚಿತ್ರದ ಒಂದೇ ಮಾತು ಒಂದೇ ಮನಸ್ಸು ಈ ಒಂದು ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬರುತ್ತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ. ಈ ಗೀತೆಗೂ ಮೊದಲು ಗುರುವಿನ ಕರುಣೆ ಅನ್ನೋ ಗೀತೆನ ಖಂಡಿತ ಕೇಳಲೇಬೇಕು ನಾವು. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯರೋ ಗೀತೆಗೆ ನಾದಪ್ರಿಯ ಅವರ ಸಂಗೀತ ನಿರ್ದೇಶನ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಿಂದ ಹೊರಬಂದಿರೋ ಗೀತೆ ಮಹಾತಪಸ್ವಿ ಚಿತ್ರದ್ದು. ಗೀತೆ ಕೇಳ್ತಾ ಇರಿ, ಜೊತೆಯಾಗಿರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಚಿತ್ರಗೀತೆಗಳು ಲಾಲಿ ಚಿತ್ರದಿಂದ ಕೇಳಿ ರಾಜೇಶ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ. ಕೆ ಕಲ್ಯಾಣವರ ಗೀತೆಗೆ ವಿ ಮನೋಹರ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗರಿಗ ಸ್ವರಗಳಲ್ಲಿ ವಿಷ್ಣು ಸೇನಾ ಚಿತ್ರದ ಗೀತೆ, ಉಪೇಂದ್ರ ಅವರ ಗೀತೆಗೆ ದೇವ ಅವರ ಸಂಗೀತವಿದೆ.

ಕೆ ಕಲ್ಯಾಣವರ ಗೀತ ಸಾಹಿತ್ಯಕ್ಕೆ ದೇವ ಅವರು ಸಂಗೀತ ಸಂಯೋಜನೆ ಮಾಡಿರುವ ಕೋಟಿಗೊಬ್ಬ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಆಗುತ್ತಲಿದೆ. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

0: Nam College of Commerce, SRCC, in New Delhi, Mr. Modi said the world is watching India become the fastest growing major economy. Contrasting past struggles with today's achievements, the Prime Minister emphasized that terrorism has been defeated, with armed forces confidently striking enemies in their own homes and peace restored from Jammu and Kashmir to the northeast.
1: दुनिया भारत को फ्रजाइल फाइव बता रही थी आज दुनिया भारत को फास्टेस्ट ग्रोइंग मेजर इकोनॉमी बनने से हुए देख रही अभी हफ्ते भर में ही भारत की इकोनॉमी को लेकर कई सारी पॉजिटिव खबरें आई 7.8% क्वार्टरली ग्रोथ ने देश का जोश बढ़ाया है और इसी बीच जापानीज क्रेडिट रेटिंग एजेंसी ने भारत की रेटिंग अपग्रेड कर दी है ये 7.8% की ग्रोथ भी ऐसे समय में आई है जब वेस्ट एशिया का युद्ध चल रहा है
0: Presenting hard economic data to counter persistent critics, the Prime Minister shared that smartphone exports now exceed 2.5 lakh crore rupees, while domestic defense production has hit an all-time high of nearly 2 lakh crore rupees. Prime Minister said Sri Ram College of Commerce, SRCC, has given generations of students the opportunity to learn, grow and make a difference over the years. Mr. Modi said the college has distinguished itself over the years, making a mark for academic excellence. He termed the alumni of SRCC as very special and the OGs. The Prime Minister stated that former Finance Minister Arun Jaitley was an alumnus of SRCC. He said SRCC alumni have left their mark in every sector. Prime Minister Modi highlighted the profound significance of this 100-year milestone for both the college and the nation's education sector and paid tribute to founder Shri Ram and bowed to his enduring vision. President Draupadi Murmu today stressed that teachers must be held in the highest esteem as they help India learn and lead. In an article on the occasion of Teachers' Day, President Murmu said encouraging independent thinking in students, igniting their curiosity, promoting the tendency to ask questions, and sharpening their capacity for argument and judgment are among the most useful and rewarding dimensions of teaching. Earlier today, President Murmu conferred the National Teachers' Awards in New Delhi. 48 selected school teachers received the awards from the President. India and Nepal rescue teams are continuing a rescue mission at the Chilime Tunnel, removing heavy debris, water and mud from inside the tunnel. Ambassador of India to Nepal, Naveen Srivastav, said today work was also underway to construct an access road from nearby Siafrubesi to the tunnel portal to facilitate the rescue operation. In a social media post, Mr. Srivastav elaborated that given the difficult terrain and narrow valley, heavy helicopter usage is not possible. India continues to assist Nepal in the humanitarian assistance and disaster relief (HADR) operations in the country. Meanwhile, the death toll from the devastating flash floods in Nepal has risen to 1,344. Rescue operations are underway in 8 affected districts, while around 5,000 people remain missing. More than 13,000 people have been rescued so far. The India Meteorological Department has forecast heavy rainfall over northern and northeastern states, sub-Himalayan West Bengal, Bihar, East Rajasthan, Delhi and Madhya Pradesh till Monday. Thunderstorms accompanied with lightning and gusty winds are likely over Jammu and Kashmir, Ladakh, Rajasthan, West Bengal, interior Karnataka, Tamil Nadu, Puducherry, Karaikal and Andaman and Nicobar Islands for the next 2 days. In women's cricket, India defeated Pakistan by 7 wickets in a Group A match of the 2020 Asia Cup at Dubai International Stadium in UAE tonight. Pakistan had set a target of 56 runs for India. India achieved the target comfortably, scoring 57 for 3 wickets in 8.7 overs. Electing to bat first, Pakistan were all out for 55 in 18.1 overs. And that is the end of this news bulletin.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 11:10 ಕೇಳುಗರಿ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು ಹೀಗಿವೆ ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ 6:30 ಚಿಂತನ 6:35 ದೇಶಭಕ್ತಿಗೀತೆ 6:40 ಜನಪದ ಗೀತೆ ಕಾರ್ಯಕ್ರಮ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಪಿ ವಲೀಮಾ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. 7:45 ಚಿತ್ರಗೀತೆಗಳು. 9:30 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 3:00 FM 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. ಇನ್ನು ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. 7:20 ಜನಪದ ಸಂಗೀತ ಕಾರ್ಯಕ್ರಮ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸಾರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45 ಕನ್ನಡ ಭಾಷಣ ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮ. 9:15 ಕೀರ್ತನೆ ಶಿವರ ಶರಣೆ ಹೇಮರೆಡ್ಡಿ ಮಲ್ಲಮ್ಮ. 10:15 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇವು ನಿಲಯದಿಂದ ನಾಳೆ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:11:40. ನಿಲಯದ ಇವತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಅಲ್ಲಿಯವರೆಗೆ ವೀರೇಶನ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.